ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 21ನೆಯ ದಿನ, ಅಂದರೆ 2026ನೆಯ ಇಸವಿ ಜೂನ್ ತಿಂಗಳ 11ನೆಯ ತಾರೀಖು ಗುರುವಾರ. ಈಗ ಸಮಯ 5:58:44. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ ಹಾರೈಸುವ ಶುಭೋದಯ. ಶುಭನುಡಿ. ಪುಸ್ತಕಗಳು ಆಯಾ ಕಾಲದ ಸಂಸ್ಕೃತಿಯ ಜೀವಂತ ಪ್ರತೀಕ, ಹೀಗೆಂದಿದ್ದಾರೆ ಎಮರ್ಸನ್. ಶುಭನುಡಿ ಕೇಳಿದಿರಿ.

ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30ಕ್ಕೆ ಡಾ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35ಕ್ಕೆ, 6:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 7:47ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35ಕ್ಕೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ಭಾವಗೀತೆಗಳು, 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಅಶ್ವದಿ ತಿರುನಾಳ್ ರಾಮಶರ್ಮ ಅವರ ಹಾಡುಗಾರಿಕೆ, 10:30ಕ್ಕೆ ಗಾನಭಜಾನ ಹಿಂದಿ ಚಿತ್ರಗೀತೆಗಳು, 11:00ಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ, ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣಕಥೆ ಪಶ್ಚಾತ್ತಾಪ, ನಂತರ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, 1:00ಗೆ ಪ್ರಗತಿಪಥ ಇದರಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ, 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ, ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4:00ಗೆ ಕೊಡಗಿನ ಜನಪದ ಹಾಡುಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:00ಗೆ ಕೊಡವಸಿರಿ ಆರುಡತ ಆಯ್ಮೆ ಪ್ರಸ್ತುತಿ ಬಾಚರಾಣಿಯಂಡ ಪಿ ಅಪ್ಪಣ್ಣ, 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ, 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಖೇತ್ ಬಚಾವ್ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿ ಜೊಂಪೆ ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚಿಂಬುಗ್ರಾಮ, 7:29ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00ಗೆ ಸಿರಿಗಂಧ ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನು ರಾತ್ರಿ 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ನಾಟಕ ಅವನ ಪ್ರೇಮ ಮೂಲಕಥೆ ವಾಣಿ ರೇಡಿಯೋಗೆ ಎಚ್ಎಸ್ ಪಾರ್ವತಿ, 10:00ಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ ಅವರೊಂದಿಗೆ ಸಂದರ್ಶನ, ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಈ ಕುರಿತು ಡಾ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 10:30ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಈ ಕುರಿತು ವಿಶೇಷ ಧ್ವನಿಮುದ್ರಿತ ಸರಣಿ ಕಾರ್ಯಕ್ರಮ, ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05ಗಳಾಗಲಿದೆ. ಇನ್ನು ಇಂಗ್ಲಿಷ್

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:14:23. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಪುರಂದರದಾಸರ ಕೀರ್ತನೆ, ಹಾಡಿದ್ದಾರೆ ವಿದ್ಯಾಭೂಷಣ.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡೂ ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ, ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
0: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಇನ್ನು ಕೇಳೋಣ ರೈತರಿಗೆ ಸಲಹೆ.
3: ಜೂನ್ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವೊಂದು ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ. ಸ್ಥಾಪಿತ ಕಾಫಿ ತೋಟಗಳಲ್ಲಿ ಚಿಗುರನ್ನು ತೆಗಿಬೇಕಾಗತ್ತೆ, ನೆತ್ತಿಯನ್ನು ಬಿಡಿಸಬೇಕಾಗತ್ತೆ, ಮತ್ತು ಕಂಬ ಚಿಗುರನ್ನು ತೆಗಿಬೇಕಾಗತ್ತೆ. ಮುಂಗಾರು ಮಳೆಗೆ ಮೊದಲು ಕಳೆ ತೆಗೆಯುವಂಥ ಕೆಲಸವನ್ನು ಪೂರ್ಣ ಮಾಡಬೇಕಾಗತ್ತೆ. ಅಗತ್ಯ ಇರುವಂಥ ಜಾಗಗಳಲ್ಲಿ ಎಲ್ಲೆಲ್ಲಿ ಸಸಿಗಳು ಹೋಗಿದ್ದಾವೆ ಅಂತಹ ಕಡೆಗಳಲ್ಲಿ ನಾವು ಹೊಸ ಸಸಿಗಳನ್ನು ನಾಟಿ ಮಾಡಬೇಕಾಗತ್ತೆ. ತೊಟ್ಲುಗುಂಡಿಗಳನ್ನು ಮತ್ತು ಒಳಚರಂಡಿಗಳನ್ನು

0: ನಾವು ದುರಸ್ತಿ ಮಾಡ್ಕೋಬೇಕಾಗತ್ತೆ, ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ಚಿಗುರನ್ನು ತೆಗೆಯೋದು ಅಥವಾ ಗಿಡವನ್ನು ತೆಳುಗೊಳಿಸೋದು ಬಹಳ ಮುಖ್ಯ. ಇದು ಸಸ್ಯಗಳ ಬೆಳವಣಿಗೆಯ ಅಭ್ಯಾಸವನ್ನು ಅವಲಂಬಿಸಿ ಒಂದು ವರ್ಷದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ನಾವು ಮಾಡ್ಬೋದು. ಈ ಗಿಡಕಸಿಯನ್ನು ಮಾಡಿದ ನಂತರ ನಾವು ಈ ತೆಳುವಾಗಿಸುವಂಥ ಕೆಲಸವನ್ನು ಮಾಡೋದು ಒಳ್ಳೆಯದು. ಚಿಗುರನ್ನು ತೆಗೆಯುವಂಥ ಕೆಲಸ ಮುಖ್ಯವಾಗಿ ಈ ಹೊಸ ಚಿಗುರುಗಳನ್ನು ನಾವು ತೆಳುಗೊಳಿಸಬೇಕಾಗತ್ತೆ ಮತ್ತು ಅವುಗಳನ್ನು ಅಪೇಕ್ಷಿತ ಮಟ್ಟಕ್ಕೆ ನಾವು ಇಟ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂಥ ಒಂದು ಕೆಲಸ. ಚಿಗುರು ತೆಗೆಯುವಂಥ ಸಮಯದಲ್ಲಿ ಅಡ್ಲಾಗಿ ಬೆಳೆದಂಥ ರೆಂಬೆಗಳು, ಒಳಮುಖವಾಗಿ ಬೆಳೆಯುವಂಥ ರೆಂಬೆಗಳು ಅಂದರೆ ಮುಖ್ಯ ಕಾಂಡದ ಕಡೆಗೆ ಬೆಳೆಯುವಂಥ ರೆಂಬೆಗಳು, ಅರೆ ನೆಟ್ಟಿಗೆ ಬೆಳೆಯುವಂಥ ಈ ರೆಂಬೆಗಳು ಅಥವಾ ರೆಕ್ಕೆಗಳನ್ನು ಅವುಗಳು ಶಕ್ತಿಯುತವಾಗಿದ್ದರೂ ಕೂಡ ನಾವು ಯಾವುದೇ ಮುಜುಗರ ಇಲ್ಲದೆ ತೆಗೆದುಹಾಕಬೇಕಾಗತ್ತೆ. ನೆತ್ತಿ ಬಿಡಿಸೋದು ಕೂಡ ಈ ಕಾಫಿ ಬೆಳೆಯಲ್ಲಿ ಬಹಳ ಮುಖ್ಯ. ಮುಖ್ಯ ಕಾಂಡದಿಂದ 10-15 ಸೆಂಟಿಮೀಟರ್ ವ್ಯಾಪ್ತಿಯೊಳಗಡೆ ಬರುವಂತಹ ಹೊಸ ಚಿಗುರುಗಳನ್ನು ತೆಗೆದುಹಾಕಬೇಕಾಗತ್ತೆ. ಈ ಮೇಲಾವರಣದ ಮಧ್ಯದಲ್ಲಿ ನೆತ್ತಿಯನ್ನು ಹೆಚ್ಚು ನಾವು ತೆಗಿಬಾರ್ದು, ಅಂದರೆ 30 ಸೆಂಟಿಮೀಟ್ರಿಗಿಂತ ಜಾಸ್ತಿ ನಾವು ತೆಗಿಬಾರ್ದು. ಒಂದು ವೇಳೆ ತೆಗೆದಿದ್ದೇ ಆದರೆ ಬಿಸಿಲು ಜಾಸ್ತಿ ಬೀಳುತ್ತೆ ಮತ್ತು ಬಿಳಿ ಕಾಂಡಕೊರಕದ ಬಾಧೆ ಕೂಡ ಹೆಚ್ಚಾಗುತ್ತೆ. ಕಾಂಡಕೊರಕದ ಬಾಧೆಗೆ ಅನುಗುಣವಾಗಿ ನಾವು ಗಿಡಗಳ ಬೆಳವಣಿಗೆಗೆ ಅನುಗುಣವಾಗಿ ನೆತ್ತಿ ಬಿಡಿಸೋದು ಬಹಳ ಮುಖ್ಯ. ಇದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಕನಿಷ್ಠ ಪ್ರಮಾಣದಲ್ಲಿ ನಾವು ಕೈಗೊಳ್ಳಬೇಕಾಗತ್ತೆ. ಕಂಬ ಚಿಗುರನ್ನು ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಮುಖ್ಯ ಕಾಂಡದ ಮೇಲಿನ ಎಲ್ಲ ಕಂಬ ಚಿಗುರನ್ನು ನಾವು ನಿಯಮಿತವಾಗಿ ತೆಗೆದುಹಾಕ್ತಾ ಇರಬೇಕಾಗತ್ತೆ. ರೋಬಸ್ಟಾದಲ್ಲಿ ಅತಿ ಹೆಚ್ಚು ರೆಕ್ಕೆಗಳಿರ್ತವೆ, ರೆಕ್ಕೆಗಳು ಸಾಯುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ವರ್ಷವಿಡೀ ನಿಯಮಿತವಾಗಿ ನಾವು ಈ ಕಂಬ ಚಿಗುರನ್ನು ಮತ್ತು ರೆಕ್ಕೆ ಬೋರರ್ ಬಾಧಿತ ರೆಕ್ಕೆಗಳನ್ನು ತೆಗೆದುಹಾಕಬೇಕಾಗತ್ತೆ. ಇನ್ನು ಎಲ್ಲೆಲ್ಲಿ ಗಿಡಗಳು ಹೋಗಿರ್ತವೆ ಅಂತಹ ಕಡೆಗಳಲ್ಲಿ ನಾವು 45 ಸೆಂಟಿಮೀಟರ್ ಉದ್ದ, 45 ಸೆಂಟಿಮೀಟರ್ ಅಗಲ ಮತ್ತು 45 ಸೆಂಟಿಮೀಟರ್ ಆಳದ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಅಂದರೆ 1.5 ಅಡಿ ಉದ್ದ ಅಗಲ ಆಳ ಇರುವಂಥ ಗುಂಡಿಗಳನ್ನು ನಾವು ತೆಗಿಬೇಕಾಗತ್ತೆ. ಪ್ರತಿ ಗುಂಡಿಗೆ 2-3 ಕಿಲೋಗ್ರಾಮ್ನಷ್ಟು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, ಅದೇ ರೀತಿ 20-30 ಗ್ರಾಮ್ನಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಪೇಟನ್ನು ಹಾಕಬೇಕಾಗತ್ತೆ. ಕಾಫಿ ಗಿಡಗಳನ್ನು ಆಮೇಲೆ ನೆಡಬೇಕಾಗತ್ತೆ. ಕಾಫಿ ಗಿಡ ನೆಡೋದಕ್ಕೆ ಈಗಾಗಲೇ ಗುಂಡಿಗಳನ್ನು ನಾವು ತೆರೆದಿದ್ದರೆ 16-18 ತಿಂಗಳ ವಯಸ್ಸಿನ ಸಸಿಗಳನ್ನು ಜೂನ್ ಜುಲೈ ತಿಂಗಳಿನಲ್ಲಿ ನಾವು ನೆಟ್ಕೋಬೋದು. ಇನ್ನು ನಾವು ಈ ಪಾಲಿಥೀನ್ ಚೀಲದಲ್ಲಿ ಬೆಳೆಸುವಂಥ ಕಾಫಿ ಸಸಿಗಳಿಗೆ ಹಸುವಿನ ಸಗಣಿಯಿಂದ ತಯಾರಿಸಿದಂಥ ಆ ಸಗಣಿ ಬಗ್ಗಡದ ತಿಳಿನೀರನ್ನು ತಿಂಗಳಿಗೊಮ್ಮೆ ಕೊಡಬೇಕಾಗತ್ತೆ. ಹವಾಮಾನವನ್ನು ನೋಡಿಕೊಂಡು ನಾವು ನೆರಳಿನ ಪರದೆಯನ್ನು ತೆಗಿಬಹುದು. ಹೊಸ ತೋಟಗಳನ್ನು ಮಾಡಿಕೊಳ್ಳುವಂಥವರು ನೆರಳಿನ ಮರಗಳ ಸಸಿಗಳು ಮತ್ತು ಈ ಹಾಲುವಾಣದ ಕೊಂಬೆಗಳನ್ನು ನೆಟ್ಕೋಬೇಕಾಗತ್ತೆ. ಕಳೆಗಳ ಬೆಳವಣಿಗೆ ಏನಾದರೂ ಕಂಡುಬಂದರೆ ನಾವು ದಬ್ಬೆ ಕಳೆಯನ್ನು ಮಾಡಬೇಕಾಗತ್ತೆ. ಹೊಸ ತೋಟಗಳಲ್ಲಿ ನಾವು ಮುಚ್ಚಿಗೆ ಬೆಳೆಗಳಾಗಿ ಹುರುಳಿ ಮತ್ತು ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಬಿತ್ತನೆ ಮಾಡಬಹುದು. ಇನ್ನು ಹೊಸದಾದಂಥ ಮತ್ತು ಸ್ಥಾಪಿತ ತೋಟಗಳಲ್ಲಿ ನಾವು ವಿವಿಧ ವೈವಿಧ್ಯಮಯ ವಿವಿಧೋದ್ದೇಶ ಜಾತಿ ಮರಗಳನ್ನು ಮತ್ತು ಕಾಫಿ ಫಸಲಿಗೆ ಬರೋದಕ್ಕಿಂತ ಮೊದಲು ಹೊಸ ತೋಟಗಳಲ್ಲಿ ಈ ಸಿಹಿ ಗೆಣಸಿನಂತಹ ಗಡ್ಡೆ ಬೆಳೆಗಳನ್ನು ಬೆಳ್ಕೋಬೋದು. ನೆರಳು ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ನೆಲದ ಮಟ್ಟದಿಂದ 35-40 ಅಡಿವರೆಗೆ ಶಾಶ್ವತ ನೆರಳು ಇರದಂತೆ ನಾವು ಆ ನೆರಳನ್ನು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಈ ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ, ಇದರಲ್ಲಿ ಖೇತ್ ಬಚಾವ್ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.
2: ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
2: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ?
4: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಇದುವರೆಗೆ ಎಚ್ಕೆ ನಾರಾಯಣ ಅವರು ಹಾಡಿರುವ ಕನಕದಾಸರ ಕೀರ್ತನೆ ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದಂತಹ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ತಂದೆಯಿಂದ ಬರುವಂತಹ ಆಸ್ತಿ, ಅದರಲ್ಲಿ ಮಕ್ಕಳಿಗೆ ಪಾಲನ್

0: ಇರುತ್ತೆ ನಿಜ.
1: ಹೌದು,
0: ಆದ್ರೆ ಮರಣ ಪತ್ರ ಇಲ್ದಿದ್ರು ಕೂಡ ಆ ಆಸ್ತಿಯನ್ನ ಅವರು ವರ್ಗಾವಣೆ ಮಾಡ್ಕೊಳ್ಬಹುದೇ? ಯಾಕಂದ್ರೆ ಎಲ್ಲಾ ಸಮಯದಲ್ಲೂ ಕೂಡ
1: ಸಿವಿಲ್
0: ವಿಲ್ಗಳು ಎಲ್ಲ ಬರ್ದಿರಕ್ ಸಾಧ್ಯ ಇರಲ್ಲ, ಅಥವಾ ಡೆತ್ ಸರ್ಟಿಫಿಕೇಟ್ ಕೆಲಸ ಲೇಟ್ ಆಗ್ಬಹುದು, ಹೇಗೆ ಸರ್?
1: ಸಾಮಾನ್ಯವಾಗಿ ಆಸ್ತಿ ವರ್ಗಾವಣೆಯ ಇದರಲ್ಲಿ ಮರಣ ಪ್ರಮಾಣ ಪತ್ರ ಇಲ್ಲದೆ ಮಕ್ಕಳಿಗೆ ವರ್ಗಾವಣೆ ಆಗುವುದಿಲ್ಲ. ಆದ್ರೆ ಪರ್ಯಾಯ ದಾರಿಗಳು ಕೆಲವಿವೆ. ಮರಣ ಪ್ರಮಾಣ ಪತ್ರ ಆಸ್ತಿ ವರ್ಗಾವಣೆಗೆ ಮುಖ್ಯ ದಾಖಲೆ ಆಗಿರುವಂತದ್ದು. ಆದ್ರೆ ಅದು ಇಲ್ಲದಿದ್ರೆ ಮುಂದೆ ಹೋಗಬಹುದು ಹೇಗೆ ಅಂದ್ರೆ, ಒಂದು ಮರಣ ಪ್ರಮಾಣ ಪತ್ರ ಪಡೆಯಲು ಪ್ರಯತ್ನಿಸಬೇಕಾಗುತ್ತೆ. ಅಲ್ಲಿ ಹೇಗೆ ಆಸ್ಪತ್ರೆಯಲ್ಲಿ ವ್ಯಕ್ತಿ ತೀರಿಕೊಂಡಿದ್ರೆ ಆಸ್ಪತ್ರೆಯಿಂದ ಸೂಕ್ತ ದಾಖಲೆಗಳನ್ನು ತಗೊಳ್ಕೊಳ್ಳುವಂಥದ್ದು, ಮನೆಯಲ್ಲಿ ತೀರಿಕೊಂಡಿದ್ರೆ ಗ್ರಾಮ ಪಂಚಾಯತ್ ಅಥವಾ ಆ ವ್ಯಾಪ್ತಿಯ ನಗರಸಭೆಗೆ ಅರ್ಜಿಯನ್ನು ನೀಡಿ ಅಲ್ಲಿಂದ ಸ್ಥಳ ಮಹಜರ್ನ ಮೂಲಕ ಸಾಕ್ಷಿಗಳನ್ನ ಇಟ್ಟುಕೊಂಡು ಅಲ್ಲಿ ನೋಂದಣಿ ಮಾಡಿಸಿಕೊಡ್ತಾರೆ. ತುಂಬಾ ತಡವಾದ್ರೆ ನ್ಯಾಯಾಲಯದ ಮೂಲಕ ಸಕ್ಸೆಷನ್ ಸರ್ಟಿಫಿಕೇಟ್ ಇದನ್ನು ಪಡ್ಕೊಂಡು ಮರಣ ಪತ್ರ ಪಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು.
0: ತುಂಬಾ ತಡ ಅಂದ್ರೆ ಎಷ್ಟು ತಡ?
1: ತಡ ಅಂದ್ರೆ ಅದರಲ್ಲಿ ನಿಮಗೆ ಸುಮಾರು ಕೆಲವು ಸಲ ಏನಾಗುತ್ತೆ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 20 ವರ್ಷದ ನಂತರ ಮಕ್ಕಳಿಗೆ ಈ ವಿಚಾರ ಗೊತ್ತಾದದ್ದಂತೂ ಕೂಡ ಇದೆ. ಈ ಹಳ್ಳಿ ಪ್ರದೇಶಗಳಲ್ಲಿ ಕೆಲವು ಸಲ ಕಾನೂನಿನ ಅರಿವಿಲ್ಲದೆ ಈ ರೀತಿಯ ತೊಂದರೆಗಳನ್ನ ಜನರು ನಾವು ನೋಡ್ತೇವೆ.
0: ಸಂದರ್ಭದಲ್ಲಿ ತಿಳಿಸದೆ
1: ಮಾಡಬೇಕು. ಆದ್ರೆ ಅಲ್ಲಿ ತೀರಿಕೊಂಡ ಸಾಕ್ಷ್ಯ ನೀಡಬೇಕು, ಅದರ ಜೊತೆಗೆ ನೆರೆಹೊರೆಯವರ ಹೇಳಿಕೆ ಮತ್ತೆ ಹಳೆಯ ದಾಖಲೆಗಳನ್ನು ಕೊಡಬೇಕು. ಆ ನಂತರ ಸಿವಿಲ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿ ಸಕ್ಸೆಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡು ಮುಂದೆ
0: ಕೋರಿಸಬೇಕಾಗ್ತದೆ. ತೀರ್ಕೊಂಡಂತಹ ಸಾಕ್ಷ್ಯಗಳು ತಗೊಂಡು ಸಿವಿಲ್ ಕೋರ್ಟ್ ಅಲ್ಲಿ ಅರ್ಜಿ.
1: ಇನ್ನೂ ಒಂದು ವಿಚಾರ ಇದೆ, ಬಹುಶಃ ಆ ತಂದೆ ಬಹಳ ವರ್ಷಗಳಿಂದ ಕಾಣೆಯಾಗಿದ್ರೆ, ಅದೊಂದು ವಿಚಾರ ಇದೆ. 7 ವರ್ಷಗಳಿಗಿಂತ ಹೆಚ್ಚಾಗಿ ಕಾಣೆಯಾಗಿದ್ರೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಆತನ ಸಾವನ್ನು ಘೋಷಿಸಬಹುದು. ಆ ನಂತರ ಆಸ್ತಿ ವರ್ಗಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಬೇಕಾಗುವಂತ ದಾಖಲೆಗಳಂದ್ರೆ ಈಗಿನ ಪ್ರಕಾರ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ, ರೇಷನ್ ಕಾರ್ಡ್, ಇಂಥವುಗಳಲ್ಲಿ ತಂದೆ ಹೆಸರಿರಬೇಕಾಗುತ್ತೆ. ಬ್ಯಾಂಕಿಗೆ ಸಂಬಂಧಪಟ್ಟ ದಾಖಲೆಗಳು ಅಥವಾ ಇತರ ವಿಳಾಸಕ್ಕೆ ಸಂಬಂಧಪಟ್ಟ ದಾಖಲೆಗಳು, ಆಸ್ಪತ್ರೆ ಮತ್ತೆ ನೆರೆಹೊರೆಯವರ ಹೇಳಿಕೆ, ಇವುಗಳೆಲ್ಲ ಬೇಕಾಗುತ್ತೆ. ಮುಖ್ಯವಾಗಿ ಹೇಳೋದಂದ್ರೆ ಮರಣ ಪ್ರಮಾಣ ಪತ್ರ ಇಲ್ಲದೆ ನೇರ ಆಸ್ತಿ ವರ್ಗಾವಣೆ ಅನ್ನೋದು ಕಷ್ಟ. ಆದ್ರೆ ಇದನ್ನು ನ್ಯಾಯಾಲಯ ಮತ್ತೆ ಕಾನೂನಿನ ನೆರವನ್ನು ಪಡ್ಕೊಂಡೇ ನಾವು ಮುಂದುವರಿಸುವಂತದ್ದು ಇರುವಂತ ದಾರಿ
0: ಇದೆಯಲ್ಲ.
1: ಹೌದು,
0: ಹೀಗೆ ಈ ಕೆಲವು ವಿಚಾರಗಳನ್ನ ನಮ್ಮ ಎಲ್ಲಾ ಕೇಳುಗರು ಅರಿತುಕೊಂಡಿರಬೇಕು. ಈ ಕಾರ್ಯಕ್ರಮ ಮೂಲಕವಾಗಿ ನಾವು ಮಾಹಿತಿಯನ್ನ ನಾವು ನೀಡಿದ್ದೇವೆ. ವಕೀಲರಾದಂತಹ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.
2: ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:49:15.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿ.

0: ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ಹಲೋ.
4: ಹಲೋ
3: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
4: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
3: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
2: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ಮಡಿಕೇರಿ. ಕೇಳುಗರೆ, ಇಂದು ಬೆಳಿಗ್ಗೆ 11 ಗಂಟೆಗೆ ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ ಹೀಗಿದೆ: 08272228558. ಮಧ್ಯಾಹ್ನ 12:05ಕ್ಕೆ ಪ್ರಸಾರವಾಗಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಪಶ್ಚಾತ್ತಾಪ, ಬಳಿಕ ಮಡಿಕೇರಿಯ ಮೇಘಾಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಕೊಡವಸಿರಿ ಆರೋಡತ ಆಯ್ಮೆ, ಪ್ರಸ್ತುತಿ ಬಾಚರಾಣಿಯಂಡ ಪಿ ಅಪ್ಪಣ್ಣ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಖೇತ್ ಬಚಾವ್ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಗಳಾಗಲಿವೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಎಸ್ ಕಟ್ಟೆವಾಡು ಗ್ರಾಮತ್ರ ಅಚ್ಚಕಾಳೆರ ಪೌತಿ ಕುಟ್ಟಪಂಡಮೋವು ಬಾಬು ಮಂದಣ್ಣ ಅವು ತಂಡ 66ನೇ ವಯತ್ಲ್ ನಿನಾಂದ್ ಬೈಟು ಮರಣಪಟ್ಟಿತ್ತು. ಬಾಬು ಮಂದಣ್ಣ ಆಯಂಡ ಅಖಿರಿ ಕಾರ್ಯ ಇಂದು ಮಜನತ್ರ ಮೀದ ಒಕ್ಕ ಕೈಕೊಳ್ಳುತ್ತ ನಡಪಂದು ಒಕ್ಕ ಕಾರ ಅರಿಚಿಟ್ಟಿತ್ತು. ಸಿದ್ದಾಪುರತ್ ವಾಸೇಂಜ ಪಾಲೇಕಂಡ ಪೌತಿ ಡಾಕ್ಟರ್ ಬೋಪಯ್ಯ ಆಯಂಗಡ ಪೊಣ್ಣು ಪೂವಮ್ಮ ಪೋವಿ ಆಯಂಗ ಕೈಂಜ ಬೈಟು ಮರಣಪಟ್ಟಿತ್ತು. 95 ವಯತ್ರ ಪಾಲೇಕಂಡ ಪೂವಮ್ಮ ಪೋವಿ ಆಯಂಗಡ ತಾಮನೆ ಕಂಚಿ ತಂಡ ಆಖಿರಿ ಕಾರ್ಯ ಇಂದು ಮಜ್ಜನ 3 ಗಂಟರ ಮೀದ ಸಿದ್ದಾಪುರ ಕರಡಿಕಾಟ್ ಎಸ್ಟೇಟ್ ಮನೆಯಲ್ಲಿ ನಡಪ. ಹೈಸೂಡ್ಲೂರು ಕಾರಣಾನ ಬಯವಂಡ ಪೌತಿ ಡಾಲು ಪೋವಯ್ಯ ಇಂಗಡ ಪೊಣ್ಣು 55 ವಯತ್ರ ಬಯವಂಡ ಸರಸ್ವತಿ ಕೈಂಜ ಬೈಟು ಮರಣಪಟ್ಟಿತ್ತು. ತಾಮನೆ ಚಿಕ್ಕಮುಂಡೂರು ಅಜ್ಜಿಕುಟ್ಟೀರ ಬಯವಂಡ ಸರಸ್ವತಿ ಇಂಗಡ ದಪನ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಸ್ವಗ್ರಾಮ ಹೈಸೂಡ್ಲೂರು ಒಕ್ಕ ತೂಟಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ, ಸಮಯ 7:02 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ

0: ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೊಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೊಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೊಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೊಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಪೊಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ.

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:30.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳು.

0: ಮಾಹಿತಿಗಾಗಿ
1: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
5: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
6: ಮೂರ್ನಾಡು ಗಾಂಧಿನಗರ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕ ಉತ್ಸವ ಇದೇ 12ರಂದು ನಾಳೆ ಶುಕ್ರವಾರ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ್ 9844-8199.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
15: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
16: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
17: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
18: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ. ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ EMI ಮೂಲಕ. ಸಿನ್ಸ್ 1975 ಅಭಿಲಾಷ್ ರೋಡ್, ವಿರಾಜಪೇಟೆ.
19: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, SP ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
20: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
21: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್, ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
22: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು

0: ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ.
1: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
0: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್.

0: கர்த்தபட புனீத் 9606048734.
1: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
3: ಅಲ್ವೇ, ನಿಮ್ ಲೇ ಲಡಾಖ್ ಟ್ರಿಪ್ ಪ್ಲಾನ್ ಏನಾಯ್ತು? ಕ್ಯಾನ್ಸಲ್ ಆಯ್ತಾ?
4: ಇಲ್ವಲ್ಲ, ನಾವು ಫ್ರೀ ಆಗಿ ಹೋಗ್ತಾ ಇದ್ದೀವಿ.
3: ಅದೇಗೆ, ನಾವು ಕೂಡ ಬರ್ತಿದ್ದೋ. ಪುತ್ತೂರ್ ಟೌನ್ ಹತ್ರ ಮುಳಿಯಾ ಪ್ರಾಪರ್ಟೀಸ್ ಅವರ ಸೈಟ್ ಬುಕ್ ಮಾಡಿದೆ. ಆಫರ್ ನಲ್ಲಿ ಲೇ ಲಡಾಖ್ ಮತ್ತು ಸ್ಪಿಟಿ ವ್ಯಾಲಿಗೆ ಫ್ರೀ ಟ್ರಿಪ್ ಕೊಟ್ರು. 15 ಲಕ್ಷದಿಂದ 55 ಲಕ್ಷದೊಳಗೆ ಸೈಟ್ ಸಿಗ್ತಾ ಇದೆ. ಮಂಗಳೂರಿಗೆ ಹತ್ತಿರಾನು ಅವರ ಸೈಟ್ ಇದೆ.
5: ನೀನು ಸೈಟ್ ತಗೋ, ಒಟ್ಟಿಗೆ ಟ್ರಿಪ್ ಹೋಗೋಣ.
3: ವಾವ್, ಸೂಪರ್! ಈ ಆಫರ್ June 30ರವರೆಗೆ ಮಾತ್ರ ಇರೋದು.
1: ಬುಕಿಂಗ್ ಹಾಗೂ ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 6364913916.
3: ನಿಮ್ಮ ಕನಸಿನ ಮನೆಗೆ ರೆಕ್ಕೆ ಮೂಡಿಸುತ್ತಿದೆ ಮುಳಿಯಾ ಪ್ರಾಪರ್ಟೀಸ್.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ಕುಂಬಳದಾಳು ಗ್ರಾಮದ ಕರ್ಣಯ್ಯನ ಐನ ಮನೆಯಲ್ಲಿ ಇದೇ 13ರಂದು ಶನಿವಾರ ಸಾಯಂಕಾಲ 5 ಗಂಟೆಗೆ ಶ್ರೀ ವೆಂಕಟರಮಣ ದೇವರ ಹರಿಸೇವನ, ಮತ್ತೆ 14ರಂದು ಆಯ್ತವಾರ ಬೆಳಿಗ್ಗೆ 6 ಗಂಟೆಯಿಂದ ದೈವಕೋಲ ನಡೆಸಿಗೆ ತೀರ್ಮಾನಿಸಿದ್ದು, ಕಾಗದ ಸಿಕ್ಕದವು ಇದನ್ನೇ ಕಾಗದಾಂತ ಜ್ಞಾನ ಮಾಡಿಕೊಂಡು ಕುಟುಂಬಸ್ಥರು, ಊರವು, ಕೊಟ್ಟಗುಡೆಗ, ನೆಂಟರಿಷ್ಟರು ಬಂದು ತೀರ್ಥ ಪ್ರಸಾದ ತಕೊಂಡು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಕರ್ಣಯ್ಯನ ಕುಟುಂಬಸ್ಥರು ಕೇಳಿಕೊಂತವಳು.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900901282
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: KVG ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ BA, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
11: ಚಂಡಂಗಡ ಒಕ್ಕಡ ಶ್ರೀ ಮಾಗೂರು ಮಂದಡಮೂರ್ತಿ ತೆರೆನ ಇದೇ 14 ನಾರಾಚ ಪೊಲಕ ಬಲ್ಲೆಮುಂಡೂರು ಗ್ರಾಮತುಳ್ಳ ಚಂಡಂಗಡ ಒಕ್ಕ ಐನ ಮನೆಯಲ್ಲಿ ಪೆಚ್ಚಂಡಿತ್. ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾತಿಯಲ್ಲ ಬಂತು ಮಾಗೂರರ ಆಶೀರ್ವಾದ ಪಡೆದೋಣಂದು ಚಂಡಂಗಡ ಒಕ್ಕಕಾರ ಕಟ್ಟಂಡಿತ್.
12: ಟೀಮ್ ಉಬಾರ್, ಸುಳ್ಯ ರೈತ ಉತ್ಪಾದಕ ಕಂಪನಿ, ಪ್ರಣವ ಸೌಹಾರ್ದ ಸಹಕಾರ ಸಂಘ, ಸುದ್ದಿ ಕೃಷಿ ಅರಿವು ಕೇಂದ್ರ ಇವರ ಜಂಟಿ ಆಶ್ರಯದಲ್ಲಿ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹಲಸು ಮಾವು ಮೇಳ ಇದೇ 12, 13 ಮತ್ತು 14

0: ಕರಂದು ಶ್ರೀ ದುರ್ಗಾ ಪರಮೇಶ್ವರಿ ಕಲಾಮಂದಿರ ವಠಾರ ಕೇರ್ಪಳ ಸುಳ್ಯ ಇಲ್ಲಿ ನಡೆಯಲಿದೆ. ಮೇಳದಲ್ಲಿ ವಿವಿಧ ತಳಿಯ ಹಣ್ಣುಗಳ ಹಣ್ಣಿನ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ, ವಿಚಾರ ವಿನಿಮಯ ಮತ್ತು ವಿಚಾರಗೋಷ್ಠಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಸ್ಪರ್ಧೆ, ಸಾಧಕರಿಗೆ ಸನ್ಮಾನ ನಡೆಯಲಿದೆ.
1: ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಯೋಜಕರು ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448585848, 9611207577.
2: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
5: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
7: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು. ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಎಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ಆಕಾಶವಾಣಿ ಮಡಿಕೇರಿ, ಸಮಯ 7:29:20. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಗೀತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ರತ್ನಮಾಲ ಪ್ರಕಾಶ್ ಅವರು ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆಯನ್ನು ಆಲಿಸಿದರೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ

0: 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಇಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯೂ ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧ

0: ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:23. ನಿಧನ ಸುದ್ದಿ. ಎಸ್ ಕಟ್ಟೆಮಾಡು ಗ್ರಾಮತ್ರ ಅಚ್ಚಕಾಳೇರ ಪೌತಿ ಕುಟ್ಟಪಂಡಮೋವು ಬಾಬು ಮಂದಣ್ಣ ಆಂಗ ನೀನಾಂದು ಬಯಟು ಮರಣಪಟ್ಟಿತು. 66 ವಯತ್ರ ಬಾಬು ಮಂದಣ್ಣ ಆಂಡ ಆಖಿರಿ ಕಾರ್ಯ ಇಂದ ಭಜನತ್ರ ಮೀದ ಒಕ್ಕ ಕ್ಯಾಕೊಳತು ನಡಪಂದು ಒಕ್ಕಕಾರ ಅರಿಚಿಟಿತು. ಸಿದ್ದಾಪುರತ್ ವಾಸೆಂಜ ಪಾಲೇಕಂಡ ಪೌತಿ ಡಾಕ್ಟರ್ ಬೋಪಯ್ಯ ಆಯಂಗಡ ಪೊಣ್ಣು ಪೂವಮ್ಮ ಪೂವಿ ಆಯಂಗ ಕೈಂಜ ಬೈಟು ಮರಣಪಟ್ಟಿತು. 95 ಬೈಯತ್ರ ಪಾಲೇಕಂಡ ಪೂವಮ್ಮ ಪೂವಿ ಆಯಂಗಡ ತಾಮನೆ ಕಂಜಿ ತಂಡ ಆಖಿರಿ ಕಾರ್ಯ ಇಂದು ಮಜಣ 3 ಗಂಟರ ಮೀದ ಸಿದ್ದಾಪುರ ಕರಡಿಕಾಡ್ ಎಸ್ಟೇಟ್ ಮನೇಲಿ ನಡಪಾ.

0: ஹை சூட்லூர் காரலான பௌத்தி டாலு பூவையா எங்களோட பொண்ணு 55 வயத்துல பயவண்டா சரஸ்வதி கைஞ்ச பயிட்டு மரணப்பட்டித்து தாமனே சிக்கமுண்டூரு அஜி கொட்டிரா பயவண்டா சரஸ்வதி எங்கட தப்பன காரியா இந்து மஜனா 12 கண்டுக்கு ஸ்வகிராமா ஹைசோட்லூரு ஒக்க தூட்டங்களுக்கு நடுப்பா பெங்களூரு பூபசந்திரத்து வாசைஞ்ச மூலத்து கடங்க கிராமத்திர கோடிர பௌத்தி அச்சையா எங்கட பொண்ணு பூவி ஐங்க நினாந்து போலாக்கா மரணப்பட்டித்து 58 வயத்திர கோடிர பூவி அச்சையா எங்கட தாமனை சண்ணுவண்ட தபன காரியா இந்து 12 கண்டுக்கு பெங்களூரு ஹெப்பாள கிரிமிட்டோரியம்ல நடுப்பா பொன்னம்பேட்டை தாலுக்கு முகட்டுகேரி காரலான மலச்சீரா குஷாலப்பா முத்து ஐங்க நினாந்து மரணப்பட்டித்து 75 பயத்திர மலச்சீரா குஷாலப்பா முத்து ஐங்கட ஆக்கிரி காரியா இந்த மஜ்ஜனத்திரோழலு ஒக்க தூட்டங்களுக்கு நடுப்பா நிட்டூரு கார்மாடு கிராமத மடிவாளர நிர்மலா நிம்மி அவரு நின்னே நிதனராதரு 42 வருஷ பிராயத மடிவாளர நிர்மலா நிம்மி அவர அந்தியக்கிரியை இந்து மத்தியான மிருத்தர ஸ்வகிரகத்தில் நடையலிதே
1: ಗಮನಿಸಿ ಐಎಸ್ಒ 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಮೆಗಾ ಮಾನ್ಸೂನ್ ಆಫರ್ ಪ್ರೀಮಿಯಂ ಫರ್ನಿಚರ್ಗಳಿಗೆ ಆಕರ್ಷಕ ಆಫರ್ಗಳು ಪ್ರತಿ ಬುಕ್ಕಿಂಗ್ಗೆ ಗಿಫ್ಟ್ ಫ್ರೀ 1 ಲಕ್ಷ ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ
2: ಹೌದು ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಪವನ್ 9606018 6 ನೆಕ್ಸ್ಟ್ ಮಂತ್ ಮಗಂದು ಮದ್ವೆ ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ
2: ಅಷ್ಟು ದೂರ ಯಾಕೆ ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್
3: ರೆಫ್ರಿಜರೇಟರ್ ಎಸಿ ಫ್ಯಾನ್ ಏರ್ ಕೂಲರ್ ಟಿವಿ ವಾಷಿಂಗ್ ಮಷೀನ್ ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್ ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್
1: ಅಪ್ ಟು 40% ಕ್ಯಾಶ್ ಬ್ಯಾಕ್ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ
3: ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ
4: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್ ಜನರೇಟರ್ ವಾಟರ್ ಪಂಪ್ ಮಲ್ಟಿಪರ್ಪಸ್ ಎಂಜಿನ್ ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್ ಗ್ರಾನೈಟ್ ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ
1: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್
6: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ ಕುಶಾಲ್ ನಗರ ಆಲ್ಸೋ ಅಟ್ ಇರಿಟಿ ಕಣ್ಣೂ ಚಿರುಪುಯ ವೆಳ್ಳರಿಕುಂ ನೀಲೇಶ್ವರಂ ಸಿಜೆ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ
1: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್ ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ ಎಕೆ ಫರ್ನಿಚರ್ ಪಿಎಂ ರೋಡ್ ಕೊಡಗರಹಳ್ಳಿ ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ
2: ಇಲ್ಲ ಏನಿದೆ ಅಂತದ್ದು
1: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ
2: ಹೌದಾ ಇಲ್ಲಿ ಪೇಪರ್ ಕೂಡ ಹಾ ಹೌದು ನಮಗೂ ತಗೊಳ್ಳೋಣ ವಿಸಿ ಕನ್ವರ್ಟೆಡ್ DTCP ಅಪ್ರೂವ್ಡ್ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ
1: ಹೌದು 50 ಫೀಟ್ ಕಾಂಕ್ರೀಟ್ ರೋಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ದೇವಸ್ಥಾನ ಸ್ವಿಮ್ಮಿಂಗ್ ಪೂಲ್ ಜಾಗಿಂಗ್ ಟ್ರ್ಯಾಕ್
2: ಅಬ್ಬಬ್ಬಾ ಇಲ್ಲಿ ನೋಡಿ ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್ 4 ಥಿಯೇಟರ್ ಸ್ಕ್ರೀನ್ ಬೌಲಿಂಗ್ ಗೇಮ್ ಶೂಟಿಂಗ್ ರೇಂಜ್ ಶಾಪ್ಸ್
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್ ಕ್ಲಬ್ ಹೌಸ್
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ ಆರ್ಮಿ ಏರ್ ಫೋರ್ಸ್ ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್ ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ
2: 80% ಸಾಲ ಸೌಲಭ್ಯನೂ ಸಿಗುತ್ತೆ
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
1: ಆರ್ 9606084066
7: ಸ್ವೀಟ್ ಹೋಮ್ ರಿಯಾಲಿಟಿ ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್ ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲ್ ನಗರ್ ಕೋಣಿಕೊಪ್ಪಲು ಪಿರಿಯಾಪಟ್ಟಣ
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್

0: ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076640.
1: ಸುದ್ದಿ ಸಮಾಚಾರ ಓದೇಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಸಡಿಲ ಮಾಡುವಂಚಿ ರಾಜ್ಯ ಸರ್ಕಾರ ಇದಕ್ಕೆ ಆದೇಶ ಪೊಡಿಸಿಟ್ಟಿದೆ. ಗ್ರಾಮೀಣಾಭಿವೃದ್ಧಿ ಪಿಂಜ ಪಂಚಾಯತ್ ರಾಜ್ ಇಲಾಖೆಯ ಪುದಿಯ ನೇಮತರ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ನಿರ್ಮಾಣ ಅಪನತ್ತ 1200 ಚದರ ಅಡಿಕಿಂಜ ಕಮ್ಮಿ ವಿಸ್ತೀರ್ಣ ಉಳ್ಳನತ್ತ ಕಟ್ಟಡಕ್ಕೆ ಇಂಜುಮಿಂಜಕ್ಕೆ ಸ್ವಾಧೀನತಾ ಪ್ರಮಾಣ ಪತ್ರ ಪಡೆದವ ಅವಶ್ಯಕತೆ ಇಲ್ಲ. ಈ ಪುದಿಯ ಆದೇಶ ಹಿಂಗ ಮುಪ್ಪಡೆ ದಂಡ ಇರ್ತ 25 December 31 ಪಿಂಜ ದಂಡ ಇರ್ತ 26 March 21 ಪೊರಡಿಚಿಟ್ಟಿದಿಂಜ ಸರ್ಕಾರಿ ಆದೇಶತ್ನ ಪರಿಷ್ಕರಣೆ ಮಾಡುವಂಜೆ ಸಾರ್ವಜನಿಕಂಗಕ್ಕೆ ಬಲ್ಲಿಯವರು ಆಡಳಿತಾತ್ಮಕ ವಿನಾಯಿತಿ ಕೊಡ್ತಿತ್ತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಪ್ಪನತ ಮನೆ ಅಂಗಡಿ ಸ್ಕೂಲ್ ಕೊಡದನಕ್ಕೆ ಚಿರಿಯ ವ್ಯಾಪಾರತ್ರ ಕಟ್ಟಡ ಎಲ್ಲ ಕೂಡಿತು. 1200 ಚದರ ಅಡಿಕಿಂಜ ಕಮ್ಮಿ ಉಳ್ಳ ಎಲ್ಲ ಕಟ್ಟಡಕ್ಕೂ ಇದು ಅನ್ವಯ. ಅಪ ಗ್ರಾಮೀಣ ಭಾಗತ್ರ ಜನಕ್ಕೆ ಅನಗತ್ಯ ಅನ್ನ ಕಚೇರಿ ಕಿರಿಕಿರಿ ಆಡಳಿತಾತ್ಮಕ ತೊಂದರೆಯನ್ನು ತಪ್ಪು ಚಿಡುವುದೆ ಇದಿಂಡ ಉದ್ದೇಶ ಆಯ್ತುಂಡು. ಮುಂಗಾರು ಮಳೆ ಪಿಂಜ ಭೂಗೂದನ ತಡಪ ಉದ್ದೇಶದಲ್ಲಿ ಕೊಡಗು ಜಿಲ್ಲೆ ಸಂಪೂರ್ಣ ಆಯ್ತು ತಯಾರಾಯಿತುಂಡೆಂದು ಜಿಲ್ಲಾಧಿಕಾರಿ ಸೋಮಶೇಖರ್ ಎಣ್ಣಿತ್ತು. ಇದಕ್ಕೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕಂಗಕ್ಕೆ ತಕ್ಷಣ ಸಹಾಯ ಮಾಡೋಕೆ ತೀರ್ಮಾನ ಮಾಡಿತು. ಸಾರ್ವಜನಿಕಂಗಕ್ಕೆ ಅನುಕೂಲ ಮಾಡಿಕೊಡಪ ಉದ್ದೇಶದಲ್ಲಿ ಜಿಲ್ಲೆ ಪಿಂಜ ತಾಲೂಕು ಮಟ್ಟದಲ್ಲಿ ಸಹಾಯವಾಣಿ ಕೇಂದ್ರದ ತೊರಪ ಉದ್ದೇಶ ಉಂಡೆಂದು ಅರಿಚಿಟ್ಟಿತು. ಕೊಡಗು ಜಿಲ್ಲೆಯ ರಸ್ತೆ ಮೂಲಸೌಕರ್ಯತರ ಬಳಚಕ್ಕೆ ಸಂಬಂಧಪಟ್ಟನಕ್ಕೆ ಕೇಂದ್ರ ರಸ್ತೆ ಪಿಂಜ ಮೂಲಸೌಕರ್ಯ ನಿಧಿ ರಡಿಲು ಜಿಲ್ಲೆಯ 3 ಪ್ರಮುಖ ರಾಜ್ಯ ಹೆದ್ದಾರಿ ರಸ್ತೆ ಪಿಂಜ ಅಭಿವೃದ್ಧಿ ಕಾಮಗಾರಿಗೆ ಒಟ್ಟು 28 crore ಮಂಜೂರು ಮಾಡಿತ್ತೆಂದು ಸಂಸದಗಳನ್ನು ಯದ್ವೀರ್ ಒಡೆಯರ್ ಎಂಡಿತ್ತು. ಕೊಡಗಲು ಉಳ್ಳ ದುಂಬಕಾಲತಿಂಜ ಬೋಡಿಕೆ ಉಳ್ಳನತ್ತ ರಸ್ತೆಗೆ ಸಾರಿಗೆ ಪಿಂಜ ಹೆದ್ದಾರಿ ಸಚಿವಗಳನ್ನು ನಿತಿನ್ ಗಡ್ಕರಿ ಪಿಂಜ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪ್ರವಾಸೋದ್ಯಮ ಪಿಂಜ ಆರ್ಥಿಕ ಬಳಚಕ್ಕೂ ಪುರುಡು ಕೊಡ್ತನಕ್ಕೆ ಅಪ್ಪ ಅಂದು ಸಂಸದಂಗ ಎಣ್ಣಿತ್ತು. ಮಡಿಕೇರಿ ಲೋಕಾಯುಕ್ತ ಇಲಾಖೆಂಜ ನಿನ್ನಂದು ಸೋಮರ್ಪೇಟರ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕಗಳೊಂದು ಪುಕಾರು ಅರ್ಜಿ ಸ್ವೀಕಾರ ಮಾಡಿಚಿ. ಸುಮಾರು 17 ಪುಕಾರು ಬಾರಬಾರ ಇಲಾಖೆಗೆ ಸಂಬಂಧಪಟ್ಟನಕ್ಕೆ ಇಂಚಿತ್ತು. ಲೋಕಾಯುಕ್ತ ನಿರೀಕ್ಷಕಗಳನ್ನು ವೀಣಾವು ಸಾರ್ವಜನಿಕಗಳೊಂದು ಅರ್ಜಿ ಎಡ್ತಂಡಿತು. ಬೈಯಂಜಿ ತಕ್ಕ ಬಂದವು ಲೋಕಾಯುಕ್ತ ಕಾಯ್ದೆರಡಿಯಲ್ಲಿ ಪುಕಾರು ಅರ್ಜಿ ತಪ್ಪವು ಸಮರ್ಪಕ ಅನ್ನೋ ಮಾಹಿತಿ ತರುಂಡು. ಸ್ಪಷ್ಟ ಅನ್ನೋ ಮಾಹಿತಿ ಇಲ್ಲ ಎಂದನಕ ಅಧಿಕಾರಿಯ ಪಿಂಜ ಸಿಬ್ಬಂದಿಯಡ ಮೀದ ಕ್ರಮ ಹೊಡೆತವಕ್ಕೆ ಕಷ್ಟ. ಅಪ್ಪ ಇಳುತ್ತು ಪಿಂಜ ಸಾಕ್ಷಿ ರೂಪದ ಇದು ಇರುಂಡು. ಅಧಿಕಾರಿಯ ಪಿಂಜ ಬಾಯಿ ತಕ್ಕಲು ಎಣ್ಣನದು ಸಿಂಧು ಆಪಲೆ ಪಕ್ಕ ಮಾಹಿತಿ ಇರುಂಡೊಂದು ಎಣಿಚಿ. ಪುಕಾರ ಅರ್ಜಿ ಎಡ್ತವ ಸಂದರ್ಭದ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ ಕೂಡದನಕ್ಕೆ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ಇಂಜೆತ್. ಸರ್ಕಾರದಿಂದ ಜಾರಿ ಮಾಡಿತುಳ್ಳ ಕನಿಷ್ಠ ವೇತನ 60% June 1 ಅನುಷ್ಠಾನಕ್ಕೆ ಕೊಂಡಬರುಂಡೊಂದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ಪೊರಗುತ್ತಿಗೆ ನೌಕರಂಗದ ಸಂಘದ ಪದಾಧಿಕಾರಿಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ ಇಂಗಕ್ಕೆ ಮನವಿ ಕಾಗದನ ಕೊಡ್ತಿತ್ತು. ಕನಿಷ್ಠ ಸಂಬಳ ಗುತ್ತಿಗೆ ನೌಕರಂಗಕ್ಕೆ ತೊಂದರೆ ಆಯ್ನುಂಡು ಇಕ್ಕ ಜಾರಿ ಮಾಡಿತುಳ್ಳ ಯೋಜನೆಯ ಈ ತಿಂಗತಿಂಜನೆ ಅನುಷ್ಠಾನಕ್ಕೆ ಕೊಂಡಬರೋಣ ಹೆಂಗ ಕಟ್ಟಂಡಿತ್ತು. ಹಾಕಿ ಕೂರ್ಗರಾಧನೆಯಲ್ಲಿ ಪೊನ್ನಂಪೇಟೆ ಟರ್ಫ್ ಪರಂಬಲು ನಡೆದನುಳ್ಳ ಬಿ ಡಿವಿಷನ್ ಹಾಕಿಗಳಿಗೆ ಕೊಟ್ಟಿತು. ಕೈಗ್ ಜೂಮರ್ಸ್ ಅಂಜಿಗೇರಿನಾಡು ಕಿರುಗೂರು ಪೊನ್ನಂಪೇಟೆ ಸ್ಪೋರ್ಟ್ಸ್ ಹಾಸ್ಟೆಲ್ ದಂಡಕಾರ ಗದ್ದಿತ್ತು. ಜಿಲ್ಲೆ ಪಿಂಜ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ರಾಧನೆಯಲ್ಲಿ ಇಕ್ಕೈತು. ಐಗೂರಲ್ ಗ್ರಾಮದಲ್ಲಿ ನಡೆದ 9 ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಗ್ಯಾನತ್ತು. ನಾಳೆ ಪೊಲಕ 11 ಐಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಲು ಅಭಿನಂದನಾ ಕಾರ್ಯಕ್ರಮ ಏರ್ಪಾಡು ಮಾಡಿತ್ತು. ತಲಕಾವೇರಿಯ ಶ್ರೀ ತಲಕಾವೇರಿ ತಿರಿಕೆಯಲ್ಲಿ ಇಂದು ಮಜ್ಜನತ್ರ ಮೀದ ಸ್ವಚ್ಛತಾ ಕಾರ್ಬಾರ್ ನಡಪ ಹಿನ್ನೆಲೆಯಲ್ಲಿ ತಿರಿಕೆಗೆ ಪ್ರವೇಶ ಇಪ್ಪಲ ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಅರಿಚಿಟ್ಟಿತ್ತು. ಮುಂಬೈಲು ಇದೇ ತಿಂಗಳ 15 21 ಕೆತ್ತನೆ ನಡಪಕೊಳ್ಳೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಉಮ್ಮತ್ತಾಟು ಕೊಡವ ಸಾಕ್ಷ್ಯ ಚಿತ್ರ ಆಯ್ಕೆಯಾಯಿತು. ಕೊಟ್ಟುಕತ್ತಿರ ಯಶೋಧ ಪ್ರಕಾಶ ನಿರ್ಮಾಣ ಮಾಡಿದ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪಗಳ ನಿರ್ದೇಶನ ಉಳ್ಳನತ್ತ ಉಮ್ಮತ್ತಾಟು ಕೊಡವ ಜಾನಪದಾಟರ ವಿಶೇಷತನ ಅರಿಚಿಡುವ ಉದ್ದೇಶದ ತಯಾರಾಯಿತು. ಉಮ್ಮತ್ತಾಟರ ಒಟ್ಟು 13 ಆಟಕ್ಕೆ ಒತ್ತನಕ್ಕೆ ಚಿತ್ರೀಕರಣ ಮಾಡಿತ್ತು. 153 ಕಲಾವಿದಂಗ ಉಮ್ಮತ್ತಾಟಲು ಕೂಡಿಯಾಡಿತು ಎಂದು ಅರಿಜಿ ಬಂದಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
0: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. June 3-15. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನೊಂದಿಗೆ

0: ಆರ್ನೆಸ್ಟ್ ಅಂಡ್ ಫ್ರೀ ಪಿ ಟು ಎಲೆಕ್ಟ್ರಾನಿಕ್ಸ್ ಗುಂಡಿಕೊಪ್ಪ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟ್ಟಿ ಹಾಗೂ ತಾವಕ್ಕರ, ಕಣ್ಣೂರ್. SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900190.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
7: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ EMI ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
8: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
9: ಆಕಾಶವಾಣಿ ಮಡಿಕೇರಿ. ಇದೀಗ ಬಂದ ನಿಧನ ಸುದ್ದಿ. ಹರಿಹರ ಗ್ರಾಮ ಮತ್ತರ ಕಾಲೋನಿ ನಿವಾಸಿ ಪರಿವಾರ ರಾಮಚಂದ್ರ ಇವರ ತಾಯಿ ಪರಿವಾರ ಸೀತಮ್ಮನವರು ಇಂದು ಬೆಳಿಗ್ಗೆ ನಿಧನರಾಗಿರುತ್ತಾರೆ. 80 ವರ್ಷ ಪ್ರಾಯದ ಪರಿವಾರ ಸೀತಮ್ಮ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆಯಾಗಲಿದೆ. ಇನ್ನು ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
10: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
11: ಭಾರತ ಕೆ ಪ್ರಧಾನ ಮಂತ್ರಿ ನೇ ಭಾರತ ಮೇ ಜಿಸ್ ಸೌರ ಕ್ರಾಂತಿ ಕಾ ಆಗಾಜ್ ಕಿಯಾ ಥಾ ಉಸ್ಕಾ ಅಸರ್ ಅಬ್ ದಿಖ್ನೆ ಲಗಾ ಹೈ. ಭಾರತ ಮೇ ಏಕ್ ಏಕ್ ಕರ್ಕೆ 30 ಲಾಖ್ ಸೇ ಅಧಿಕ್ ಪರಿವಾರೋ ಕಿ ಛತ್ ಪರ್ ಸೋಲರ್ ಪ್ಯಾನಲ್ ಲಗ್ ಚುಕೆ ಹೈ. ಆಪ್ ಭೀ ಇಸ್ ಊರ್ಜಾ ಕ್ರಾಂತಿ ಕಾ ಹಿಸ್ಸಾ ಬನೆ. PM ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ, ಜುಡ್ನೆ ಕೆ ಲಿಯೆ ರಿಜಿಸ್ಟರ್ ಕರೆ PM ಸೂರ್ಯ ಘರ್.gov.in.
12: नमस्कार, आकाशवाणी से समाचार प्रभात के साथ मैं जागृति शर्मा. प्रधानमंत्री नरेंद्र मोदी आज नई दिल्ली में नीति आयोग की 11वीं शासी परिषद की बैठक की अध्यक्षता करेंगे. प्रधानमंत्री ने कहा, पिछले 12 वर्षों में 25 करोड़ से अधिक लोगों का गरीबी से बाहर आना एनडीए सरकार की

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಚಿತ್ರಸಂಗೀತದಿಂದ ರೇಡಿಯೋ ಸಿಲೋನ್ಗೆ ಹೆಚ್ಚು ಶ್ರೋತೃಗಳು ಆಕರ್ಷಿತವಾಗಿದ್ದರಿಂದ 1957 ಅಕ್ಟೋಬರಿನಲ್ಲಿ ವಿವಿಧ ಭಾರತಿ ಮುಂಬೈ ಹಾಗೂ ಮದ್ರಾಸಿನಲ್ಲಿ ಎರಡು ಹೆಚ್ಚು ಸಾಮರ್ಥ್ಯದ ಟ್ರಾನ್ಸ್ಮಿಟರ್ಗಳನ್ನು ಹೊಂದಿ ಪ್ರಾರಂಭಿಸಲಾಯಿತು. ಈ ಕೇಂದ್ರಗಳಲ್ಲಿ ಚಿತ್ರಗೀತೆಯೊಂದಿಗೆ ದೇಶಭಕ್ತಿಗೀತೆ, ಭಕ್ತಿಗೀತೆ, ಜನಪದ ಸಂಗೀತವೂ ಪ್ರಸಾರವಾಗುತ್ತಿದ್ದುದರಿಂದ ಕೇಳುಗರ ಸಂಖ್ಯೆ ಪುನಃ ಹೆಚ್ಚಿತು. ಈ ಕೇಂದ್ರಗಳು ಭಾರತದಾಚೆಯೂ ಕೂಡ, ಅಂದರೆ ಮಧ್ಯಪ್ರಾಚ್ಯ, ಆಗ್ನೇಯ ಏಷ್ಯಾ ಹಾಗೂ ಆಫ್ರಿಕಾದಲ್ಲೂ ಜನಪ್ರಿಯವಾದವು. ಆರಂಭದ ದಿನಗಳಲ್ಲಿ ಆಕಾಶವಾಣಿಯ ಸೀಮಿತ ಕಾಲಾವಕಾಶಕ್ಕೆ ಸಂಗೀತಗಾರರು ತಕರಾರು ಮಾಡುತ್ತಿದ್ದು ಅವರ ಮನವೊಲಿಸಿ ಕೇಂದ್ರದ ಸ್ಟುಡಿಯೋಗಳಲ್ಲಿ ಹಾಡಲು ಆಹ್ವಾನಿಸುತ್ತಿದ್ದಾಗ ನಿಲಯ ಅನೇಕ ಗೊಂದಲದ ಪರಿಸ್ಥಿತಿಗಳಿಗೆ ಒಳಗಾಗಬೇಕಿತ್ತು. ದೆಹಲಿ ಕೇಂದ್ರ ಅದಕ್ಕಾಗಿ ಸರ್ಕಾರಿ ಚಾವಡಿ ಬಜಾರ್, ಅಂದರೆ ನೃತ್ಯ ಮತ್ತು ಗಾಯನವನ್ನು ವೃತ್ತಿಯಾಗಿ ಮಾಡಿಕೊಂಡು ಮಹಿಳೆಯರು ಪ್ರದರ್ಶಿಸುತ್ತಿದ್ದ ಸ್ಥಳ ಎಂಬ

0: ಕೆಟ್ಟ ಅಭಿಧಾನಕ್ಕೂ ಪಾತ್ರವಾಗಿತ್ತು. ಆ ಕಾಲದಲ್ಲಿ ಫೀಲ್ಡನ್ ಹಾಗೂ ಅವರ ತಂಡ ಇದನ್ನು ಉದ್ಯೋಗಕ್ಕೆ ಸಂಬಂಧಿಸಿದ ತೊಂದರೆಗಳು ಎಂದು ಹಗುರವಾಗಿ ಪರಿಗಣಿಸಿತು. ಆದರೆ ಹೆಸರಾಂತ ಗಾಯಕರು ಆಗಿರಲಿ, ಉನ್ನತ ಮನೆತನದ ಯುವ ಗಾಯಕ ಗಾಯಕಿಯರು, ಸಂಗೀತವನ್ನು ಸಂಸ್ಕೃತಿಯ ಭಾಗವಾಗಿ ಆರಾಧಿಸುವವರು ಆಕಾಶವಾಣಿ ನೀಡುವ ಅಲ್ಪ ಹಣಕ್ಕಾಗಿ ತಮ್ಮ ಕಲಾ ಸೇವೆಯನ್ನು ಮಾರಿಕೊಳ್ಳುವುದು ಹೀನ ಕಾರ್ಯ ಎಂದು ಭಾವಿಸಿ ಧ್ವನಿಮುದ್ರಣದಲ್ಲಿ ಭಾಗವಹಿಸುತ್ತಿರಲಿಲ್ಲ. ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಸಾರ ಮಂತ್ರಿಗಳಾದಾಗ ಖಾಸಗಿ ಬದುಕು ಶುಚಿಯಾಗಿರದ ಸಂಗೀತಗಾರರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಬಾರದು ಎಂಬ ಸುತ್ತೋಲೆಯನ್ನು ಹೊರಡಿಸಿದಾಗ ಕೇಂದ್ರಗಳ ನಿರ್ದೇಶಕರು ಗೊಂದಲಕ್ಕೀಡಾದರು. ಕೇಂದ್ರ ನಿರ್ದೇಶಕರು ವ್ಯಕ್ತಿಗಳ ಖಾಸಗಿ ಬದುಕಿನ ಬಗ್ಗೆ ತಿಳಿದುಕೊಳ್ಳುವುದು, ನಿರ್ಧರಿಸುವುದು ಎಷ್ಟು ಸರಿ, ಅವರ ಮಾಹಿತಿ ನೀಡಲು ಪೊಲೀಸ್ ಠಾಣೆಗಳನ್ನು ಕೇಳಬೇಕೆ ಮುಂತಾದ ಪ್ರಶ್ನೆಗಳನ್ನು ಮಂತ್ರಾಲಯದಿಂದ ಈ ಕುರಿತು ಸೂಚನೆ ಬಂದಾಗ ಈ ಮೊದಲಾದ ಪ್ರಶ್ನೆಗಳನ್ನು ಕೇಂದ್ರ ನಿರ್ದೇಶಕರು ಕಂಟ್ರೋಲರ್ ಅವರಿಗೆ ಕೇಳಿದರು. ಕಂಟ್ರೋಲರ್ ಅವರು ಪಟೇಲರಿಂದ ಮತ್ತೆ ಸಲಹೆಗಳನ್ನು ಕೇಳಿದಾಗ ಅವರು ಆದಷ್ಟು ಬೇಗ ಆ ಕೆಲಸ ಆಗಬೇಕು ಎಂದು ದೃಢವಾಗಿ ಹೇಳಿದರು. ಆ ನಂತರದಲ್ಲಿ ಕಾರ್ಯಪ್ರವೃತ್ತರಾದ ನಿರ್ದೇಶಕರಿಂದ ಮಾಹಿತಿಯ ಮಹಾಪೂರ ಕಂಟ್ರೋಲರ್ ಅವರ ಕಚೇರಿಯನ್ನು ತಲುಪಿತು. ಅದನ್ನು ಆಧರಿಸಿ ಕಂಟ್ರೋಲರ್ ಅವರು ಎಲ್ಲ ಕೇಂದ್ರಗಳಿಗೆ ಆಜ್ಞಾಪತ್ರವನ್ನು ಹೊರಡಿಸಿದರು. ಕೆಲ ವರ್ಷಗಳ ನಂತರ ಆಕಾಶವಾಣಿ ನೀಡುತ್ತಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಎಲ್ಲ ವರ್ಗದ ಸಂಸ್ಕೃತಿಯ ಜನ ಸಂಗೀತವನ್ನು ಕಲಿಯಲು ಪ್ರಾರಂಭಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲರ ದೂರದರ್ಶಿತ್ವ ಉತ್ತರ ಭಾರತದ ಮಟ್ಟಿಗಂತೂ ಆಗ ಫಲಪ್ರದವಾಯಿತು. ದಕ್ಷಿಣ ಭಾರತದಲ್ಲಿ ಜನ ಸೇರುವ ಸಭೆಗಳಲ್ಲಿ ಸಂಗೀತ ಕಚೇರಿ ನಡೆಸುವುದು ಸಂಪ್ರದಾಯವಾಗಿದ್ದ ಕಾಲ ಅದು. ಹೆಚ್ಚಾಗಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಕಚೇರಿಗಳನ್ನು ಆಯೋಜಿಸಲಾಗುತ್ತಿತ್ತು. ದಕ್ಷಿಣದಲ್ಲಿ ಸಂಗೀತಕ್ಕೆ ರಾಜಾಶ್ರಯವೂ ಹೆಚ್ಚಿದ್ದರಿಂದ ಅಲ್ಲಿ ಜನ ಆಕಾಶವಾಣಿಯನ್ನು ಹಾರ್ದಿಕವಾಗಿ ಸ್ವಾಗತಿಸಿದರು. ಕಚೇರಿಗಳನ್ನು ಆಕಾಶವಾಣಿ ಧ್ವನಿಮುದ್ರಿಸಿಕೊಳ್ಳುತ್ತಿದ್ದುದರಿಂದ ಅಲ್ಲಿಯ ವ್ಯವಸ್ಥೆಯನ್ನು ಅದಕ್ಕಾಗಿ ವಿಶೇಷವಾಗಿ ಸಿದ್ಧಪಡಿಸಲಾಗುತ್ತಿತ್ತು. ಕಚೇರಿಗಳು 4-5 ತಾಸು ನಡೆಯುತ್ತಿದ್ದು ಅವುಗಳನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವುದು ಕಷ್ಟವಾಗುತ್ತಿತ್ತು. ಅದಕ್ಕಾಗಿ ಕಚೇರಿಗಳನ್ನು 1.5 ತಾಸಿಗೆ ನಿಗದಿಪಡಿಸಲಾಯಿತು. ಮುಂದೆ ಅದೇ ಸಂಪ್ರದಾಯವಾಯಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 8:35.
3: ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ,
4: ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ.
3: ಸುದ್ದಿಯ ಪ್ರಮುಖ ಮಾಧ್ಯಮ ರೇಡಿಯೋ.
4: ಮನೋರಂಜನೆಗೆ ಮನ ಮನಗಳ ಬೆಸುಗೆಗೆ ರೇಡಿಯೋ.
3: ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣದ ಜೊತೆಗೆ ಬಾಳಿನ ಎಲ್ಲ ಕ್ಷೇತ್ರಗಳನ್ನು ಶ್ರೀಮಂತಗೊಳಿಸುತ್ತಿರುವ ಮಾಧ್ಯಮ ರೇಡಿಯೋ.
4: ಇದು ನಭೋವಾಣಿ, ಬಾನ ಕಡಲಲ್ಲಿ ತೇಲಿಬಿಟ್ಟ ನುಡಿದೋಣಿ.
3: ಕೇಳುವ ಕೇಳಿಸುವ ಸೂತ್ರ ಸರಿಯಿರಲಿ, ಹೃದಯ ತೆರೆದಿರಲಿ, ನವಬಂಧದ ಈ ತಂತ್ರ ಮಾನವತೆಯ ಮಂತ್ರ ಎಂದರು ಕವಿ ಬೇಂದ್ರೆ.
4: ಮೋದದಿಂದಲಾಡಿ ಬರಲಿ ಕನ್ನಡದೀ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ ಎಂದರು ಕವಿ ಪುತೀನಾ.
3: ವ್ಯಕ್ತಿತ್ವ ವಿಕಾಸ, ರಾಷ್ಟ್ರ ನಿರ್ಮಾಣ ಮತ್ತು ಸಾಂಸ್ಕೃತಿಕ ಜಾಗೃತಿಗಾಗಿ ನಿರಂತರ ಕ್ರಿಯಾಶೀಲವಾಗಿದೆ ಆಕಾಶವಾಣಿ.
4: ಶೂರಧೀರರ,
3: ದೇಶಪ್ರೇಮಿಗಳ
4: ಸುಸಂಸ್ಕೃತ ನಡೆರುಡಿಯ,
3: ಕೊಡಗಿನ ಕಲೆಗಳ
4: ನಾಡ ಬಾನುಲಿ ಇದು ಆಕಾಶವಾಣಿ ಮಡಿಕೇರಿ.
2: ಈಗ ಸಮಯ 8:36. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿರುವ ದೇವತಾ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮಣ್ಣಿನ ದೋಣಿ ಚಿತ್ರದ ಗೀತೆ. ಈ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯದಿ ಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣಬಲದಿಂ ಗ್ರಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣಬಲದಿಂ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ

ಹಿಂದಿನ ಎರಡು ಪದ್ಯಗಳ ಭಾವವನ್ನ ಇನ್ನಷ್ಟು ವಿಸ್ತರಿಸಿ ಕವಿ ಇಲ್ಲಿ ಧರ್ಮ ಮತ್ತು ಮನುಷ್ಯನಿಗಿರುವ ಸಂಬಂಧವನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಧರ್ಮ ಅನ್ನೋದು ಈಗಾಗಲೇ ಸಿದ್ಧವಾಗಿರುವಂಥ ಒಂದು ತತ್ವವೆಂದು ಡಿ ವಿ ಜಿ ಅವರು ಭಾವಿಸಿಲ್ಲ. ಈ ಹಿಂದಿನ ಎರಡು ಮೂರು ಪದ್ಯಗಳಲ್ಲಿ ಆ ಮಾತನ್ನು ಮತ್ತೆ ಅದು ವ್ಯಾಖ್ಯಾನಗೊಳ್ತಾ ಇದೆ. ಧರ್ಮ ಅನ್ನೋದು ಒಂದು ಮನುಷ್ಯ ಕಟ್ಟಿಕೊಳ್ಳುವಂಥ ಒಂದು ಸತ್ವ ಅದು ಅನ್ನೋದನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅದೇ ಮಾತನ್ನು ಈ ಪದ್ಯದಲ್ಲೂ ಕೂಡ ಡಿ ವಿ ಜಿ ಅವರು ವಿವರಿಸೋದನ್ನು ನೀವು ಗುರುತಿಸ್ಬೋದು. ಎಲ್ಲೆಲ್ಲಿ ಮನುಷ್ಯನ ಧರ್ಮ ತನ್ನನ್ನು ತಾನು ವಿಸ್ತರಿಸಿಕೊಳ್ತದೆ ಅನ್ನೋ ಮಾತು ಈ ಪದ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಗೃಹದಿ, ಮನೆಯಲ್ಲಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ, ವಿಹಿತದ ಸ್ಥಾನದಿಂ, ಸಹಜ ಗುಣ ಬಲದಿಂ, ಇಹ ಪರ ಸಮನ್ವಯದ. ಇಹ ಮತ್ತು ಪರ ಅಂದರೆ ಇಲ್ಲಿಯ ಬದುಕು ಮತ್ತು ಪರಮಾರ್ಥ ಏನಿದೆ, ಅತ್ಯಂತ ಮುಖ್ಯವಾದಂತಹ ಅರ್ಥ ಏನಿದೆ, ಅವೆರಡರ ಸಮನ್ವಯ ಉಂಟು ಮಾಡುವಂತಹ ಧರ್ಮ ಯಾವುದು ಅಂತಂದರೆ ಅದು ಈ ಬದುಕಿನಲ್ಲಿ ಬದುಕಿನ ಅನೇಕ ಭಾಗಗಳಲ್ಲಿ ರೂಪುಗೊಳ್ಳುವಂಥದ್ದು. ಯಾವುದಪ್ಪ ಅಂತಂದರೆ ಮನೆಯಲ್ಲಿ, ರಾಷ್ಟ್ರವೆನ್ನುವಂತಹ ಒಂದು ತತ್ವದಲ್ಲಿ, ಸಮುದಾಯದಲ್ಲಿ, ಸಮಾಜದಲ್ಲಿ, ಲೋಕಸಂಗತ ಲೋಕದಲ್ಲಿ ಬದುಕುವಂತಹ ಒಂದು ಒಡನಾಟದಲ್ಲಿ, ನಮಗೆ ದಕ್ಕಿರುವಂಥ ಸ್ಥಾನ ಏನಿದೆ ಆ ಸ್ಥಾನದ ಮೂಲಕ ನಾವು ಪಡೆದುಕೊಳ್ಳುವಂತಹ ಅನುಭವಗಳೇನಿವೆ, ಆ ಅನುಭವಗಳ ಮೂಲಕ ಇವುಗಳೆಲ್ಲವೂ ಕೂಡ ಇಹ ಮತ್ತು ಪರವನ್ನು ಸಮನ್ವಯ ಮಾಡುವಂಥ ಒಂದು ತತ್ವವನ್ನು, ಒಂದು ಮೌಲ್ಯವನ್ನು ನಿರ್ಮಾಣ ಮಾಡಬೇಕಾಗಿದೆ. ಸೊ ಹಾಗೆ ಮಾಡೋದ್ರ ಮೂಲಕ ಸರ್ವಹಿತ ಸಂಸ್ಥಿತಿಗೆ ಅದು ದಾರಿ ಮಾಡಿಕೊಳ್ಬೇಕು ಅಂತ. ಸರ್ವಹಿತ ಎಲ್ರಿಗೂ ಕೂಡ ಹಿತವನ್ನು ಮಾಡುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದು ಏನಿದೆ ಅದನ್ನು ಮನುಷ್ಯ ಮಾಡಬೇಕಾಗ್ತದೆ. ಹಾಗೆ ಮಾಡಿಕೊಳ್ಳೋದ್ರಿಂದಲೇ ಒಂದು ಧರ್ಮವನ್ನು ಕಟ್ತಾನೆ. ಅಂತಹ ಕಟ್ಟುವಿಕೆಯನ್ನು ಧರ್ಮವೆಂದು ಹೇಳಬಹುದು. ಅಂತಹ ಧರ್ಮ ಮನುಷ್ಯನಿಗೆ ಸಹಕಾರಿಯಾಗ್ತದೆ ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.

ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೋಳ್. ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೋಳ್. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಡಿವಿಜಿಯವರು ಮನುಷ್ಯನ ಕೃತ್ಯವನ್ನು ಕುರಿತಂತೆ ಮುಖ್ಯವಾದಂಥ ಮಾತುಗಳನ್ನು ಹೇಳೋದನ್ನು ಗುರುತಿಸ್ಬೋದು. ಅದಕ್ಕೆ ಒಂದು ಉಪಮೆಯನ್ನು ಈ ಪದ್ಯದಲ್ಲಿ ಕವಿ ಬಳಸ್ತಾ ಇದ್ದಾರೆ. ಕ್ಷತ್ರಿಯನಿಗೆ ಯಾವುದು ಅತ್ಯಂತ ಮೌಲ್ಯಯುತ ಅಂತ ಕೃತ್ಯ ಅನ್ನುವ ಒಂದು ಉಪಮೆಯನ್ನು ಇಲ್ಲಿ ಕವಿ ಬಳಸ್ತಾ ಇದ್ದಾರೆ. ಹತ್ಯೆಯೋ ಅನ್ಯತೆಯೋ ಅಂತಂದರೆ ಕೊಲೆಯೋ ಅಥವಾ ಕೊಲೆಯಾಗುವುದೋ, ವಿಜಯವೋ ಪರಿಭವವೋ, ಗೆಲ್ಲುವುದೋ ಅಥವಾ ಸೋಲುವುದೋ. ಕ್ಷತ್ರಿಯನಾದವನು ಸ್ವಾರ್ಥವನ್ನು ಲೆಕ್ಕಿಸ್ತೇನೆ ರಣರಂಗದಲ್ಲಿ ಇವುಗಳನ್ನು ಎದುರಿಸ್ತಾನೆ. ಅಂದರೆ ಕೊಲೆ ಮತ್ತು ಕೊಲೆಯಾಗುವುದು, ವಿಜಯ ಮತ್ತು ಸೋಲು, ಇವುಗಳನ್ನು ಕ್ಷತ್ರಿಯನಾದವನು ಸ್ವಾರ್ಥವನ್ನು ಗಣಿಸ್ತೇನೆ ಅದನ್ನು ರಣದಲ್ಲಿ ಅಂದರೆ ಯುದ್ಧದಲ್ಲಿ ಎದುರಿಸ್ತಾನೆ. ಅದರಿಂದ ಮನುಷ್ಯನಿಗೂ ಕೂಡ ಅದೇ ರೀತಿಯಲ್ಲಿ ಕೃತ್ಯ ನಿರ್ಣಯ ಅದು ಲಾಭ ನಷ್ಟದಿಂದ ಆಗೋದಿಲ್ಲ. ಅದು ಈ ಉಪಮೆಯನ್ನು ತರ್ತಾ ಡಿ ವಿ ಜಿ ಅವರು ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಮನುಷ್ಯನ ಕಾರ್ಯ ಕೆಲಸ ಅದು ಒಳ್ಳೆಯದೋ ಕೆಟ್ಟದ್ದು ಅನ್ನೋದು ಲಾಭ ನಷ್ಟದಿಂದ ಅಲ್ಲ. ಅವನಿಗೆ ಲಾಭ ಆದರೆ ಒಳ್ಳೆಯದು, ನಷ್ಟ ಆದರೆ ಕೆಟ್ಟದ್ದು ಅನ್ನೋ ಅರ್ಥದಲ್ಲಿ ಒಂದು ಕೃತ್ಯವನ್ನು ಅದರ ಮೌಲ್ಯವನ್ನು ನಿರ್ಣಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯವಾಗೋದು ಯಾವುದು ಅಂತಂದರೆ, ಉಪಮೆಯಲ್ಲಿ ಹೇಳೋ ರೀತಿಯಲ್ಲಿ ಕ್ಷತ್ರಿಯ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದಾನೆ, ಅದು ಸೋಲಾಗುತ್ತೋ ವಿಜಯ ಆಗುತ್ತೋ ಅನ್ನೋದಲ್ಲ, ತಾನು ಹತ್ಯೆ ಆಗ್ತೀನೋ ಅಥವಾ ಹತ್ಯೆ ಮಾಡ್ತೀನೋ ಅನ್ನೋ ರೀತಿಯಲ್ಲ. ಆದರೆ ತನ್ನ ಕೆಲಸ ಕ್ಷತ್ರಿಯ ಧರ್ಮ ಅನ್ನೋದಿದೆಯಲ್ಲ, ಆ ಧರ್ಮವನ್ನು ಮಾಡಬೇಕು, ಆ ಕಾರಣಕ್ಕಾಗಿ ಮಾಡ್ತಿದ್ದೀನಿ ಅನ್ನೋದು ಏನು ತತ್ವ ಇದೆ, ಅದೇ ತತ್ವದ ರೀತಿಯಲ್ಲಿ ತನ್ನ ಈ ಜೀವನದ ಕೆಲಸವನ್ನು ತಾನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಆತ್ಮದ ಋಣವನ್ನು ತಾನು ಸಲ್ಲಿಸಬೇಕಾಗಿದೆ. ಆದ್ದರಿಂದ ಜಗತ್ತಿಗೆ ತಾನು ಮಾಡುವ ಕಾರ್ಯವನ್ನು ಇವನು ಮೌಲ್ಯಯುತವಾದ ಕಾರಣವೆಂದು ತಿಳಿದು ಮಾಡಿದಾಗ ಮಾತ್ರ ಅದಕ್ಕೆ ಲಾಭ ನಷ್ಟಗಳ ಲೇಪನವೂ ಕೂಡ ಇರೋದಿಲ್ಲ ಅನ್ನೋದು ಈ ಪದ್ಯದಲ್ಲಿ ವ್ಯಕ್ತವಾಗುವಂಥ ಭಾವ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9 ಗಂಟೆ.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
4: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹಿಂಗಾಗತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸ್ಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕರ.

0: ಕಣ್ಣೂರ್. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900901282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ವ್ಯಕ್ತಿ ವಿಶೇಷ.
4: ಫೇಲ್ ಆದ್ರೆ ತಂದೆಗಲ್ಲ ಲಾಸ್ ಅಂತ ಕೇಳಿದ ಅವನು. ಆನಂತರ ತಂದೆನ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಿದೆ, ಆಮೇಲೆ ಅವನ್ಸರ್ ಹೋದ.
3: ಭಾಗವಹಿಸುತ್ತಿದ್ದಾರೆ ಕೊಡಗಿನ ಪೊನ್ನಂಪೇಟೆಯ ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿ ಹಾಗೂ ನಡಿಕೇರಿಯ ವೃತ್ತಿ ತರಬೇತುದಾರರಾದ ಚೊಟ್ಟೆ ಕಾಳಪಂಡ ಪೃಥ್ವಿ ಉತ್ತಯ್ಯ ಅಲಿಯಾಸ್ ಸಿಯು ಪುಣಚ್ಚ. ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ಶ್ರೋತೃಗಳೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

ಪ್ರಕಟಣೆ. ವಿರಾಜಪೇಟೆ ವಿಭಾಗದ ವಿರಾಜಪೇಟೆ ಅರಣ್ಯ ವಲಯದ ವ್ಯಾಪ್ತಿಗೆ ಬರುವ ಗ್ರಾಮಗಳಾದ ಕಣ್ಣಂಗಾಲ, ಹಾಲುಗುಂದ, ಬೈರಂಬಾಡ, ಪುಲಿಯೇರಿ, ಇಂಚಲಗೇರಿ, ಗೋಹ್ಯ, ಸಿದ್ದಾಪುರ, ಕರಡಿಗೋಡು, ಅಮ್ಮತ್ತಿ, ಯದೂರು, ಹಚ್ಚಿನಾಡು, ಚೆಂಬೆಬೆಳ್ಳೂರು ಹಾಗೂ ಕಾರ್ಮಾಡು ಗ್ರಾಮಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯಾಚರಣೆಯನ್ನು ನಿನ್ನೆ ಹಾಗೂ ಇಂದು ಹಮ್ಮಿಕೊಂಡಿದ್ದು, ತೋಟದ ಮಾಲೀಕರು ಮತ್ತು ಕಾರ್ಮಿಕರು ತಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸುವಂತೆ ಹಾಗೂ ಗ್ರಾಮಸ್ಥರು ಶಾಲಾ ಮಕ್ಕಳು ಎಚ್ಚರಿಕೆಯಿಂದ ಇದ್ದು ಕಾಡಾನೆ ಕಾರ್ಯಾಚರಣೆ ಸಮಯದಲ್ಲಿ ಪಟಾಕಿ ಸಿಡಿಸಬಾರದೆಂದು ಹಾಗೂ ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ವಲಯ ಅರಣ್ಯಾಧಿಕಾರಿ ವಿರಾಜಪೇಟೆ ಇವರು ಪ್ರಕಟಣೆಯ ಮೂಲಕ ಕೋರಿಕೊಂಡಿದ್ದಾರೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಇನ್ನು ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ದೊಡ್ಡರಂಗೇಗೌಡ ಅವರ ಕವಿತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ರತ್ನಮಾಲ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರು ಹಾಡಿರುವ ಎಚ್ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆಯನ್ನು ಕೇಳಿದಿರಿ.
1: ಇದು ಆಕಾಶವಾಣಿ ಮಡಿಕೇರಿ, ನಮ್ಮಿಂದ ನಿಮಗಾಗಿ. ಭಾವನೆಗಳು ಗರಿಗೆದರಿ ನಮ್ಮ ನಿಮ್ಮನ್ನ ತಂಪುಗೊಳಿಸುವ ಭಾವಗೀತೆಗಳು.

ಇದು ನಿಮ್ಮ ಬಾನುಲಿ ಆಕಾಶವಾಣಿ ಮಡಿಕೇರಿ, ಎಫ್ಎಂ ರೇಡಿಯೋ ಮಡಿಕೇರಿ. ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರಸಾರದಲ್ಲಿ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಈಗ ಸಮಯ 9:16:30. ಮುಂದಿನ ರಚನೆ ದೊಡ್ಡರಂಗೇಗೌಡ ಅವರದು, ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ.

0: ಜನ ಪುಟ್ಟ ಮಕ್ಕಳ ಕಲರವ.
1: ಉದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ.
0: ಇದೇ ಶನಿವಾರ ಬೆಳಿಗ್ಗೆ 9:05
2: ಸಿಂಚನ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ಬಾಲ ಪ್ರತಿಭೆ ಮಡಿಕೇರಿಯ
3: ಸಮನ್ಯು.
0: ಈ ಬಾಲ ಪ್ರತಿಭೆಯೊಂದಿಗಿನ ಸಂದರ್ಶನ.
1: ಒಂದೇ ಮಣ್ಣಿನ ಒಂದೇ ಸತ್ವದ ಒಂದೇ ಸಂಸ್ಕೃತಿ ತಾಣವಿದು.
0: ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಿಗ್ಗೆ 9:05.
3: ಮತ್ತೆ ಸ್ವಲ್ಪ ಹೊತ್ತು ಮೊಬೈಲ್, ಸ್ವಲ್ಪ ಹೊತ್ತು ಆಟ ಆಡೋದು, ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡೋದು, ಸ್ವಲ್ಪ ಹೊತ್ತು ಪಿಯಾನ್.
0: ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರು ಪ್ರಸಾರ ಆಗುತ್ತೆ. ಆಗ ಕೂಡ ನೀವು ಸಿಂಚನ ಕಾರ್ಯಕ್ರಮವನ್ನ ಕೇಳಬಹುದು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?
4: ಸಿಂಚನ ಪುಟ್ಟ ಮಕ್ಕಳ ಕಲರವ.

ಸ್ವಚ್ಛತೆಯಲ್ಲಿ ದೈವತ್ವವನ್ನು ಕಂಡವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಆರೋಗ್ಯಪೂರ್ಣ ಜೀವನ ನಡೆಸಲು ಎಲ್ಲಾ ಹಂತಗಳಲ್ಲೂ ಸ್ವಚ್ಛತೆ ಬೇಕೇ ಬೇಕು.

0: ಸ್ವಚ್ಛತೆ ಜೀವನದ ಭಾಗವಾಗಬೇಕು. ಶರೀರ, ಮನೆ, ಸುತ್ತಲಿನ ಪರಿಸರ ಎಲ್ಲೆಡೆ ನೈರ್ಮಲ್ಯವನ್ನು ಕಾಪಾಡೋಣ.
1: ಸ್ವಚ್ಛತೆ ಉಡುವ ಉಡುಪಿನಲ್ಲಿರಲಿ,
0: ಸ್ವಚ್ಛತೆ ಆಡುವ ಮಾತಿನಲ್ಲಿರಲಿ,
1: ಸ್ವಚ್ಛತೆ ನಡೆವ ನಡತೆಯಲ್ಲಿರಲಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:33:45. ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆಲ್ಲರಿಗೂ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ಜೀವನದ ಜೀವಂತಿಕೆ ಅಥವಾ ಚೈತನ್ಯ ಇರುವುದೇ ಬದಲಾವಣೆಯಲ್ಲಿ. ಅದು ನಿಂತ್ರೆ ಅರ್ಧ ಸತ್ತಂತೆ. ಯಾಕಂದ್ರೆ ಬದಲಾವಣೆ ಜಗದ ನಿಯಮ, ಅದನ್ನ ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗು ಹುಟ್ಟಿ ದಿನೇ ದಿನೇ ಬೆಳೀಲಿಕ್ಕೆ ಆರಂಭಿಸುತ್ತದೆ. ಮಲಗಿದ್ದ ಮಗು ಎದ್ದು ಕುಳಿತು ನಿಧಾನಕ್ಕೆ ನಡಿಲಿಕ್ಕೆ ಕೂಡ ಪ್ರಾರಂಭ ಮಾಡುತ್ತದೆ. ಅವಕ್ಕೆ ಹಲ್ಲುಗಳು ಮೂಡ್ತವೆ. ಆದರೆ ಅಲ್ಲಿಗೆ ನಿಲ್ಲದ ಮಗು ಮತ್ತೆ ಯೌವನಕ್ಕೆ ಕಾಲಿಡ್ತದೆ, ನಿಧಾನಕ್ಕೆ ವೃದ್ಧಾಪ್ಯಕ್ಕೂ ಕಾಲಿಡ್ತದೆ. ಹೀಗೆ ಬದಲಾವಣೆ ಎನ್ನುವುದು ನಿರಂತರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಕೇಳಿ ಮಹಾಕ್ಷತ್ರಿಯ ಚಿತ್ರದ ಗೀತೆ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ನೀಡಿದ್ದಾರೆ ಹಂಸಲೇಖಾ.

ನಾವು ಯಾವಾಗಲೂ ಬಡತನ, ನಿರಾಸೆ, ಸೋಲುಗಳನ್ನೇ ಯೋಚಿಸ್ತಾ ಜಪಿಸ್ತಾ ಅವುಗಳ ಬಗ್ಗೆನೇ ಮಾತನಾಡಿದರೆ ಎಂದೆಂದಿಗೂ ನಾವು ಶ್ರೀಮಂತರಾಗೋದಿಲ್ಲ, ನಮಗೆ ಗೆಲುವು ಸಿಕ್ಕೋದಿಲ್ಲ. ಅತ್ಯಂತ ಶ್ರೀಮಂತ ಹಾಗೂ ವೈವಿಧ್ಯಪೂರ್ಣವಾದ ಭಾರತವನ್ನು ಕೊಳ್ಳೆ ಹೊಡೆದು ಇಲ್ಲಿಂದ ಹೇರಳ ಸಂಪತ್ತನ್ನು ದೋಚಿಕೊಂಡು ಹೋದ ಜನರು ಭಾರತ ಬಡದೇಶ ಅಂತ ನಾಮಕರಣ ಮಾಡಿದರು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ನಾವು ಈ ಮಾತನ್ನೇ ನಂಬಿದ್ದೇವೆ. ಈ ಮನೋಭಾವವೇ ಗುಲಾಮಗಿರಿಯದ್ದು, ಅದು ಬದಲಾಗಬೇಕು. ವಾಸ್ತವವಾಗಿ ಭಾರತ ಆಲಸಿಗಳ ದೇಶ, ಬಡದೇಶ ಅಲ್ಲ. ನಮ್ಮ ಮಾನಸಿಕ ಚಿತ್ರಣವನ್ನು ನಾವೆಲ್ಲರೂ ಬದಲಾಯಿಸಿಕೊಂಡ್ರೆ ಭಾರತವು ಜಗತ್ತಿನಲ್ಲೇ ಶ್ರೀಮಂತ ರಾಷ್ಟ್ರಗಳ ಸಾಲಿನಲ್ಲಿ ಬಂದು ನಿಲ್ತದೆ. ಅಂದರೆ ಸೋಮಾರಿತನದ ಈ ಬದಲಾವಣೆ ನಮ್ಮ ಮಾನಸಿಕ ಮಟ್ಟದಲ್ಲಿ ಸುಧಾರಿಸಬೇಕಾದದ್ದು ಬಹಳ ಮುಖ್ಯ. ನಮ್ಮ ಮಾನಸಿಕ ಜಗತ್ತು ಬದಲಾಗಲೇಬೇಕು. ಕೇಳಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಇರುವ ಆಟೋ ರಾಮಣ್ಣ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಅಜಯ್ ವಾರಿಯರ್, ರಾಗ ಸಂಯೋಜನೆ ಋಷಭ್ ರತ್ನಂ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹತ್ತು ಲಕ್ಷ ಲಾಟ್ರಿ ನನ್ಗೆ
3: ಸಿಕ್ಕಿಬಿದ್ರು.
4: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ನಾವು ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಸಮಯ 9:47. ಶ್ರೋತೃಗಳೇ, ಬದಲಾವಣೆಗೆ ಅತ್ಯಂತ ಮುಖ್ಯವಾಗಿ ಬೇಕಾದದ್ದು ಮಾನಸಿಕ ಶಿಸ್ತು, ಸ್ವಾಸ್ಥ್ಯ. ಬೇಡನಾಗಿ ಕಾಡಿನಲ್ಲಿ ಡಕಾಯಿತಿ ಮಾಡ್ತಾ ಇದ್ದ ವಾಲ್ಮೀಕಿ ಸಾಧನೆ ಮಾಡಿ, ಸಂಕಲ್ಪ ಮಾಡಿ ಆದಿಕವಿಯಾಗಲಿಲ್ವಾ? ಅದೇ ಬದಲಾವಣೆ. ನಮ್ಮನ್ನು ನಾವೇ ಶಿಸ್ತಿಗೆ ಒಳಪಡಿಸಿಕೊಳ್ಬೇಕು, ಜೊತೆಗೆ ಒಂದಷ್ಟು ತ್ಯಾಗವೂ ಬೇಕು, ಸಾಧನೆಯೂ ಬೇಕು. ಕೇವಲ ಸುಖ ಮಾತ್ರ ಬೇಕು ಅಂದುಕೊಂಡ್ರೆ ಕೂತು ತಿಂದ್ರೆ ಕುಡಿಕೆ ಹಣ ಸಾಲದು ಎಂಬ ಗಾದೆ ಮಾತಿನಂತಾಗ್ತದೆ. ನಮ್ಮ ಕೆಲವು ತಪ್ಪು ಅಭ್ಯಾಸಗಳನ್ನು, ರೂಢಿಗಳನ್ನು ನಾವೇ ತಿದ್ದಿಕೊಂಡು ಸರಿಪಡಿಸಿಕೊಳ್ಳುವುದು ಮುಖ್ಯ. ಇದಕ್ಕೆ

ಮೊತ್ತ ಮೊದಲು ಮಾನಸಿಕ ಸಿದ್ಧತೆಯ ಅವಶ್ಯವಿದೆ. ನಮ್ಮ ಸ್ನೇಹಿತರು, ಪರಿಸರದವರು, ನೆರೆಕರೆಯವರು, ನಾವು ಓದುವ ಪುಸ್ತಕಗಳು, ನೋಡುವ ಟಿವಿ ಕಾರ್ಯಕ್ರಮಗಳು ಇವೆಲ್ಲವೂ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತದೆ. ಆದರೆ ಆಗ ಮನುಷ್ಯ ತನಗೆ ದೇವರು ಕೊಟ್ಟ ತಾರತಮ್ಯ ಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಜಾಣತನ. ಕೇಳಿ ವಂಶಿ ಚಿತ್ರದ ಗೀತೆ. ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ, ರಾಗ ಸಂಯೋಜಿಸಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಕೇಳುಗರೆ, ನಾವು ವೇದ, ಉಪನಿಷತ್ತು, ಪುರಾಣಗಳು, ನೀತಿ ಹಾಗೂ ದಂತಕಥೆಗಳನ್ನು ಓದ್ತಾ ಇರ್ತೇವೆ. ದಿನನಿತ್ಯ ನಡೆಯುತ್ತಿರುವ ಘಟನೆಗಳನ್ನು ಪತ್ರಿಕೆಯಲ್ಲಿ ವರದಿ ಮಾಡ್ತಾ ಇರ್ತಾರೆ ಕೂಡ. ನಾವು ಅದನ್ನು ಓದುವಾಗ ಅಲ್ಲಿ ಕಂಡುಬರುವ ವ್ಯಕ್ತಿ, ಘಟನೆ, ಪರಿಸರಗಳನ್ನು ನಮ್ಮ ನಮ್ಮ ಪರಿಸ್ಥಿತಿಗೆ ಹೋಲಿಸಿ ನೋಡ್ತೇವೆ. ಇದು ಪ್ರತಿಯೊಬ್ಬರಿಗೂ ವಿಶೇಷ ಪ್ರಯತ್ನ ಇಲ್ಲದೆ ಆಗುವ ಅನುಭವ ಅಂತ ಹೇಳ್ಬೋದು. ಹಾಗೆ ಆಗುವಾಗ ನಮ್ಮ ನಮ್ಮ ತಪ್ಪುಗಳ ಅರಿವಾದರೆ ನಾವು ಆ ಕೂಡಲೇ ತಿದ್ದುಕೊಳ್ಬೇಕು. ಅದು ಸುಧಾರಣೆ, ಬದಲಾವಣೆ ಹಾಗೂ ಅಭಿವೃದ್ಧಿಯ ಲಕ್ಷಣ. ಆದರೆ ಎಷ್ಟು ಮಂದಿ ಹಾಗೆ ಆಚರಿಸ್ತಾರೆ? ನಮಗೆ ನಮ್ಮ ಪ್ರಯತ್ನಗಳಿಂದ ಸಾಧಿಸುವುದು ಕಷ್ಟ ಆದಾಗ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಯಾಕೆ ಅಂದರೆ ಪ್ರಾರ್ಥನೆಗೆ ಅದ್ಭುತ ಶಕ್ತಿ ಇದೆ. ದೇವರ ಶಕ್ತಿಯಲ್ಲಿ ನಂಬಿಕೆ ಅಂದರೆ ನಮ್ಮ ಆತ್ಮಶಕ್ತಿಯ ವಿಶ್ವಾಸ. ಇವೆರಡೂ ಒಂದಾದಾಗ ಪ್ರಚಂಡ ಬಲ ಬರ್ತದೆ, ಹುಮ್ಮಸ್ಸು ಉಂಟಾಗ್ತದೆ, ಸ್ಫೂರ್ತಿ ಹೆಚ್ಚಾಗ್ತದೆ, ಸಾಧನೆ ಹೂ ಎತ್ತಿದಷ್ಟು ಹಗುರವಾಗ್ತದೆ. ಬಹುಪರಾಗ್ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜಿಸಿ ಹಾಡಿದ್ದಾರೆ ಬಿಜೆ ಭರತ್. ಸಾಹಿತ್ಯ ಸುನಿಯ.

ಶ್ರೋತೃಗಳೇ, ನಮ್ಮ ಮುಂದೆ ಎಷ್ಟು ಆದರ್ಶಗಳಿವೆ, ಅವುಗಳಲ್ಲಿ ನಮ್ಮ ಅಪೇಕ್ಷೆ ಹಾಗೂ ಅಳತೆಗೆ ಮತ್ತು ಅಭಿರುಚಿಗೆ ತಕ್ಕಂತೆ ನಾವು ಆಯ್ಕೆಯನ್ನು ಮಾಡಿಕೊಳ್ಬೇಕು. ಇಂದಿನ ಮಕ್ಕಳಲ್ಲಿ ಹೆಚ್ಚಿನವರಿಗೆ ತಾವು ಮುಂದೇನಾಗಬೇಕು ಎಂಬ ಒಂದು ಕಲ್ಪನೆ ಇರ್ತದೆ. ಅದನ್ನೇ ಸಂಕಲ್ಪ ಮಾಡಿಕೊಂಡು ಆದರ್ಶವಾಗಿ ಬೆಳೆಸಿಕೊಂಡು ಬದುಕನ್ನು ರೂಪಿಸಿಕೊಳ್ಬೇಕು, ಅದಕ್ಕೆ ಸರಿಯಾಗಿ ಬದಲಾಯಿಸಿಕೊಳ್ಬೇಕು. ದಾರಿಯಲ್ಲಿ ಅನೇಕ ಸಮಸ್ಯೆಗಳು, ತೊಂದರೆಗಳು, ವಿರೋಧಗಳು ಬಂದೇ ಬರ್ತವೆ. ಆದರೆ ನಮ್ಮ ನಿರ್ಧಾರ ಅಚಲ ಆಗಿರಬೇಕಾದದ್ದು ಅತಿ ಮುಖ್ಯ. ಆದರ್ಶದ ದಾರಿಯಲ್ಲಿ ಸಾಗಿದಾಗ ಹಲವು ಆಕರ್ಷಣೆಗಳು ಎದುರಾಗ್ತವೆ, ದಾರಿ ತಪ್ಪಿಸ್ತವೆ. ಆಗ ದೃಢ ನಿಶ್ಚಯವೇ ಮುಖ್ಯ. ಪ್ರತಿ ಹೆಜ್ಜೆ, ಪ್ರತಿದಿನ ಬದಲಾವಣೆ ಗಮನಿಸಿ ಗುರಿ ತಲುಪುವುದಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್.

ಆಕಾಶವಾಣಿ ಮಡಿಕೇರಿ, ಸಮಯ 10:40. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ವಿದ್ವಾನ್ ಅಶ್ವದಿ ತಿರುನಾಳ್ ರಾಮಶರ್ಮ ಅವರ ಹಾಡುಗಾರಿಕೆ ಕೇಳಿ. ತಂಜಾವೂರು ಪೊನ್ನಯ್ಯ ಪಿಳ್ಳೈ ಅವರ ಕೃತಿ ಮಾಯಾ ತೀರ್ಥಸ್ವರೂಪಿಣಿ, ರಾಗ ಮಾಯಾ ಮಾಳವಗೌಳ, ರೂಪಕತಾಳ.

ಮಗರಿಗ ಮಮ ಗಮ ಗಮ ಬಾಬ ನಿಧಬದ ಸನಿಧನಿ ನಿಜ ನಿಜ ಗರಿಜರಿ ನಿಜ ನಿಜ ಸನಿಧನಿ ನಿಧಬದ ದಬ ಮಬ ಬಮ ಗಮ ಮಗರಿಗ ಗರಿಜರಿ ನಿಜನಿ ಸರಿ ಸಗರಿ ರಿ ಬಗ ಗಪ

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವತಿ ತಿರುನಾಳ್ ರಾಮಶರ್ಮ ಅವರ ಹಾಡುಗಾರಿಕೆ ಕೇಳಿದ್ರಿ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ವ್ಯಕ್ತಿ ವಿಶೇಷ.
2: ಫೇಲ್ ಆದ್ರೆ ತಂದೆಗಲ್ಲ ಲಾಸ್ ಅಂತ ಕೇಳಿದ ಅವನು. ಆನಂತರ ತಂದೆನ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಿದೆ, ಆಮೇಲೆ ಒಂದ್ಸರಿ ಹೋದ.
1: ಭಾಗವಹಿಸುತ್ತಿದ್ದಾರೆ ಕೊಡಗಿನ ಪೊನ್ನಂಪೇಟೆಯ ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿ ಹಾಗೂ ನಡಿಕೇರಿಯ ವೃತ್ತಿ ತರಬೇತುದಾರರಾದ ಚೊಟ್ಟೆ ಕಾಳಪಂಡ ಪೃಥ್ವಿ ಉತ್ತಯ್ಯ ಅಲಿಯಾಸ್ ಸಿಯು ಹುಣಚ್ಚ. ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ಶ್ರೋತೃಗಳೇ, ಕಾರ್ಯಕ್ರಮ ಕೇಳ್ತೀರಲ್ಲ, ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.

0: ನನ್ನ ಮೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

ಕೆಳಗರೆ, ಇನ್ನು ಮುಂದೆ ಆಶಿಕಿ ಟು ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಮುಸ್ತಫಾ ಜಾಹಿದ್, ಸಂಜಯ್ ಮಾಸೂಮ್ ಅವರ ಸಾಹಿತ್ಯ ಸಂಗೀತ, ಜೀತ್ ಗಂಗೂಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲುಕಾಚುಪಿ ಚಿತ್ರದ ಗೀತೆ ಹಾಡಿದರೆ ಅಖಿಲ್ ಧ್ವನಿ ಬಾನ್ಸುಲಿ ಕುನಾಲ್ ವರ್ಮಾ ಅವರ ಸಾಹಿತ್ಯ ಸಂಗೀತ ವಿಜಿತ್ ವಾಘಾನಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು
1: ಕೇಳಿದರೆ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸಂಪರ್ಕ ಸಂಖ್ಯೆ 0827222285 ಮತ್ತೊಂದು ಸಂಖ್ಯೆ 2281

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಹೇಳಿ, ಯಾರು ಎಲ್ಲಿಂದ?
1: ಸಾಲಿಗ್ರಾಮ ತಾಲೂಕಿಂದ ಕುಮಾರೇಗೌಡ ಅಂತ ಸರ್.
0: ಸಾಲಿಗ್ರಾಮ ತಾಲೂಕು ಅಂದ್ರೆ ಎಲ್ಲಿ ಬರ್ತದೆ ಅದು? ಯಾವ ಕಡೆ? ಚಾರ್ನಗರ, ಮೈಸೂರು?
1: ಮೈಸೂರು ಚಾರ್ನಗರ ತಾಲೂಕು ಅಂತಿತ್ತು ಮೊದಲು. ಇವಾಗ ಚಾರ್ನಗರ ತಾಲೂಕು ಸಾಲಿಗ್ರಾಮ ತಾಲೂಕು ಮಾಡಿದ್ದಾರೆ. ಇವತ್ತು
0: ಸಾಲಿಗ್ರಾಮ ಈಗ ತಾಲೂಕಾಗಿದೆಯಾ?
1: ತಾಲೂಕಾಗಿದೆ.
0: ಮುಂಚೆ ಕೆಆರ್ ನಗರದೊಳಗೆ ಇತ್ತು.
1: ಹೌದು, ಕೆಆರ್ ನಗರ ತಾಲೂಕು ಮೈಸೂರು ಜಿಲ್ಲೆ.
0: ಹಾ.

0: ಇವಾಗ ಸಾಲಿಗ್ರಾಮ ತಾಲೂಕ್ ಮಾಡಿದ್ದಾರೆ. ಅಲ್ಲಿ ಹೆಸರು ಚೇಂಜ್ ಮಾಡ್ಬೇಕು. ಈಗ
1: ತಾಲೂಕು ಮಾಡಿದ್ಮೇಲೆ ಏನೇನು ಒಳ್ಳೇದಾಗಿದೆ ಸಾಲಿಗ್ರಾಮಕ್ಕೆ?
0: ಸರ್, ಇನ್ನೊಮ್ಮೆ ಕೆಲವು ಕೋರ್ಟು ಅವು ಇವು ಎಲ್ಲ ಬರಬೇಕು. ಈಗ ಸದ್ಯಕ್ಕೆ ತಾಲೂಕ್ ಆಫೀಸ್ ಆಗಿದೆ, ಕೆಲವು ಇನ್ನೂ ಸರಿಯಾಗಿ ಮಾಡಿಲ್ಲ.
1: ನಿಧಾನವಾಗಿ ಎಲ್ಲ ಒಂದೊಂದು ಆಗ್ಬೇಕು. ಆಗ್ಬೇಕಷ್ಟೇ, ಇನ್ನೂ
0: ಆಗ್ಬೇಕು.
1: ನಿಮ್ಗೆಲ್ಲ ಅನುಕೂಲ ಆಗಿದೆ ಅಂತ ಅನಿಸ್ತಾ ಇದೆಯಾ?
0: ಹೌದು ಸರ್, ಹೌದು. ನಮ್ಗೀಗ ಕ್ಯಾನಾರಕ್ಕೆ ಹೋಗೋ ಬದ್ಲಿಗೆ ಪೋಸ್ಟ್ ಆಫೀಸ್ ಆಗ್ಲಿ ಇನ್ನೊಂದಾಗ್ಲಿ ಇದು ಆಫೀಸ್ಗಳೆಲ್ಲ ತಾಲೂಕ್ ಆಫೀಸ್ ಆಗ್ಲಿ ಎಲ್ಲ ಇಲ್ಲೇ ಹತ್ತಿರ ಆಯ್ತದಲ್ಲ.
1: ಹೌದಲ್ಲ, ಒಂದು ಒಂದು ದಿನ ಇಡೀ ಕೆಲಸ ಉಳಿತದೆ.
0: ಉಳಿತದೆ ಉಳಿತದೆ.
1: ಈ ಒಂದು ಕೆಲಸಕ್ಕೆ ನೀವು ಇನ್ನು ಕೇರ್ನಗರ ಹೋಗ್ಬೇಕಿತ್ತು, ಬೆಳಿಗ್ಗೆ ಹೋದ್ರೆ ಸಂಜೆವರೆಗೆ ಇರಬೇಕಿತ್ತು, ಆ ದಿನ ಕೆಲಸ ಆಗಿದ್ರೆ ಆಯ್ತು, ಇಲ್ದ್ರೆ ಇಲ್ಲ.
0: ಹೌದು ಸರ್,
1: ಅದೆಲ್ಲ ಉಳಿತಾವ ಅಲ್ವಾ?
0: ಹೌದು.
1: ಇವತ್ತಿನ ಕಾರ್ಯಕ್ರಮದ ವಿಶೇಷ ಗೊತ್ತಿದೆಯಲ್ಲ, ನಾವು ಒಂದು ನುಡಿಗಟ್ಟುಗಳನ್ನ ಹೇಳ್ತಾ ಇರ್ತೀವಿ, ನೀವು ಅದಕ್ಕೆ ಅದರ ಅರ್ಥ ಮತ್ತು ಅದಕ್ಕೆ ಒಂದು ಪೂರ್ತಿ ವಾಕ್ಯ ಮಾಡಬೇಕು.
0: ನುಡಿಗಟ್ಟು ಗೊತ್ತಿದ್ರೆ ಹೇಳ್ತೀನಿ.
1: ನೀವೇನ್ ಮಾಡ್ಕೊಂಡಿರೋದು ಫಸ್ಟ್ ಆಫ್ ಆಲ್?
0: ಸರ್, ನಾನು ಮೇಸನ ಕೆಲಸ ಮಾಡ್ಕೊಂಡಿದ್ದೆ ನಿಮ್ಮ ಮಡಿಕೇರಿ ಜಿಲ್ಲೆಗೆ, ಕೊಡಗು ಜಿಲ್ಲೆಗೆಲ್ಲ ಬಂದು ಕೆಲಸ ಮಾಡ್ತಿದ್ದೆ, ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದೆ. ಕೆಲವು ಅಪಘಾತ ಆಗ್ಬಿಟ್ರು ನನಗೆ, ಹ್ಯಾಂಡಿಕ್ಯಾಪ್ ಮನೇಲೆ ಇದ್ದೀನಿ. ನೆನ್ನೆಲ್ಲೂ ಕರೆ ಸಿಕ್ಕಿತ್ತು, ನೆನ್ನೆಲ್ಲೂ ಮಾಡಿದೆ.
1: ಏನ್ ಅಪಘಾತ ಆಗಿತ್ತು?
0: ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಕಾರ್ ಏಟ್ ಆಗ್ಬಿಟ್ಟಿತ್ತು, ಅದು ಆಪರೇಷನ್ ಮಾಡಿಸ್ದೆ ಸರಿಯಾಗ್ಲಿಲ್ಲ. ಸ್ವಲ್ಪ ಸರಿಯಾಗಿತ್ತು, ಅದ್ರಲ್ಲಿ ಹೆಂಗೋ ಕೆಲಸ ಮಾಡ್ತಿದ್ದೆ. ಆಕಸ್ಮಿಕವಾಗಿ ಯಾರೋ ಬೇರೆ ಒಬ್ಬ ನೂಕ್ಬಿಟ್ಟು ಕಡಿಕೆ ಉಂಟಿಸ್ಬಿಟ್ಟು ಈ ಮೇಲ್ಗಡೆ ಜಾಯಿಂಟ್ ಹೋಗ್ಬಿಟ್ಟು
1: ಪುನಃ ಸಮಸ್ಯೆ ಆಯ್ತು.
0: ಸಮಸ್ಯೆ ಆಯ್ತು, ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಇರ್ಲಿಲ್ಲ. ಅದರಿಂದ ಮನೇಲೆ ನಾ ಉಳ್ಕೊಂಡು ಹೆಂಗೋ ಬಂಗ ಹತ್ಕೊಂಡು ಮನೇಲೆ ಹೋಗಿ.
1: ಇಲ್ಲ, ನಿಮ್ಗೆ ಅಪಘಾತ ಆದಾಗ ಯಾವ್ದಕ್ಕೆ ಅದಕ್ಕೆ ಸೂಕ್ತ ಪರಿಹಾರ ಏನು ಸಿಗ್ಲಿಲ್ವಾ?
0: ಅಪಘಾತ ಆದಾಗ ನೈಟ್ ಆಗಿದ್ದು ಸರ್, ಗೊತ್ತಾಗ್ಲಿಲ್ಲ, ಪತ್ತೆ ಮಾಡಕ್ ಆಗ್ಲಿಲ್ಲ.
1: ಓ, ನಿಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ? ಯಾವ್ದು ವಾಹನ, ಯಾವ್ದು ಜನ, ಯಾರು, ಏನ್ ಗೊತ್ತಿಲ್ಲ?
0: ಗೊತ್ತಿಲ್ಲ ಗೊತ್ತಿಲ್ಲ, ಅದು ಆಕಸ್ಮಿಕವಾಗಿ ಕತ್ಲೆ ಟೈಮಲ್ಲಿ ಆಗ್ಬಿಡ್ತು.
1: ಎಷ್ಟು ಸಮಯ ಆಯ್ತು ಈಗ? ಸಮಯ ಎಷ್ಟಾಯ್ತು ಹೀಗಾಗಿ?
0: ಈಗ 15 ವರ್ಷ ಮೇಲಾಯ್ತು ಸರ್ ಇದು.
1: ಓ, 15 ವರ್ಷಗಳೇ ಆಗೋಯ್ತಾ?
0: 15 ವರ್ಷ 16 ವರ್ಷ ಆಗೋಯ್ತು. ಮತ್ತೆ ತಿರ್ಗಾ ಆಪರೇಷನ್ ಮಾಡಿ ಕೆಲಸ ಮಾಡ್ತಿದ್ದೆ. ಈಗ 12 ವರ್ಷ, ಒಂದು 3-4 ವರ್ಷ ಕೆಲಸ ಮಾಡಿದೆ. ಇಲ್ಲಿ ನಮ್ಮೂರ್ನಲ್ಲಿ ಯಾರೋ ಒಬ್ರು ನೂಕ್ಬಿಟ್ಟು ಚಳಗಡಿಕೆ ಉಂಟಿಸ್ಬಿಟ್ರು ಎಣ್ಣೆ ಕುಡ್ದಾಗ.
1: ಓಹೋ, ಆದಾಗ ಆ ಸಮಯದಲ್ಲಿ
0: ಅಂಗಡಿ ಹತ್ರ ಗಲಾಟೆ ಆಗ್ಬಿಟ್ಟು ಚಳಿಕ್ ನೂಕ್ದಾಗ ಜಾಯಿಂಟ್ ಹೋಗ್ಬಿಡ್ತು ಮೇಲ್ಗಡೆ ಜಾಯಿಂಟು. ಅದೇ ಕಾಲು.
1: ಅದಕ್ಕೆ ಮತ್ತೆ ಸಮಸ್ಯೆ ಆಯ್ತು ಅಲ್ವಾ?
0: ಸಮಸ್ಯೆ ಆಯ್ತು. ಈಗ ಮನೇಲೆ ಇದ್ದೀನಿ, ನಮ್ ತಾಯಿ ಹತ್ರ ಇದ್ದೀನಿ. ಏನು ಮಾಡಕ್ಕಾಗ್ತಿಲ್ಲ, ಈಗ ಇರೋ ಗಂಟ ಕತ್ತೆ ಹಾಕ್ಬಿಟ್ಟು ಹೆಂಗೋ ನೋಡ್ಬೋದು. ಅಷ್ಟೇ.
1: ಈಗ ಮಡಿಕೇರಿ ಆಕಾಶವಾಣಿ ನಿಮಗೆ ಅಲ್ಲಿ ಸಾಲಿಗ್ರಾಮಕ್ಕೆ ಬಹಳ ಚೆನ್ನಾಗಿ ಕೇಳ್ತದೆ ಏನು?
0: ಇಲ್ಲ ಸರ್, ಕೇಳ್ತದೆ ಹಾಸನ, ಮಡಿಕೇರಿ, ಮೈಸೂರು ಎಲ್ಲ ಕೇಳ್ತದೆ.
1: ಯಾವ ಕಾರ್ಯಕ್ರಮ ಕೇಳ್ತೀರಿ ಮಡಿಕೇರಿ ಆಕಾಶವಾಣಿಯದ್ದು?
0: ಸರ್, ಚಿತ್ರಕಾವೇರಿ ಕೇಳ್ತಿದ್ದೆ, ಆಮೇಲೆ ಈ ಮಾಮೂಲಿ ನನ್ನದೇ ಹಾಡು, ಮತ್ತೆ ನೀವು ಮಿಲಿಟರಿ ಆಫೀಸರ್ ಎಲ್ಲ ಪರಿಚಯ ಮಾಡ್ತಿರಲ್ಲ.
1: ಯಾವ್ದು
0: ಮಿಲಿಟರಿ ಅವ್ರನ್ನೆಲ್ಲ ಪರಿಚಯ ಮಾಡ್ತಿರ, ಅದು ಎಲ್ಲ ಕೇಳ್ತೀನಿ. ಒಳ್ಳೆ ಕಾರ್ಯಕ್ರಮಗಳೆಲ್ಲ ಕೇಳ್ತೀನಿ. ಹೇಳಕ್ಕೆ ಕರೆ ಸಿಕ್ಬಿಡ್ತಾರ, ಬಾಯಿಗೆ ಬರ್ತಾ ಇಲ್ಲ.
1: ಅದಕ್ಕೆ ರೆಡಿ ಹಾಕೊಂಡಿರ್ಬೇಕು, ಮಾತಾಡೋಕೆ ರೆಡಿ ಆಗಿದ್ದು ಕರೆ ಮಾಡ್ಬೇಕು.
0: ಅಲ್ಲ ಸರ್, ಈಗ ನಾನು ಯಾವ ಚಿತ್ರದ ಹಾಡ್ಬೇಕು ಅಂತ ಕೇಳಿದ್ರಲ್ಲ, ಅದೊಂದು ಡೈಲಾಗ್ ಕೇಳ್ಬಿಡ್ತೀನಿ, ಚೆನ್ನಾಗಿರ್ತದ ಕೇಳ್ಕೊಳ್ಳಿ.
1: ಹೇಳಿ.
0: ಬನ್ನಿ ರಾಜೀವಪ್ಪ, ಬಂದರ ರಾಜೀವಪ್ಪ, ನಿಮ್ ಭಾವ ತೀರ್ಕೊಂಡಾಗ ನಾನು ಊರ್ನಾಗಿರ್ನಿಲ್ಲ ರಾಜೀವಪ್ಪ. ಸತ್ಪುರುಷರಿಗೆ ದಿಢೀರಂತ ಇಂತ ಸಾವು ಬರೋದು, ಶಾರದಂಬರು ಚಿಂದಂತ ಹೆಂಗ್ರು ಹೆಂಗ್ ಸಂಸಾರ ಸಾಕ್ತಾರೋ, ಈಗ ನನ್ನಿಂದ ಏನ್ ಆಗ್ಬೇಕಪ್ಪ?
2: ರಾಜುಂಡಪ್ಪರೇ, ಜಬಕ್ಕಡ್ಬೇಕು ಕೇಶವ ಚಕ್ರಪಾಡಿ, ಇವ್ರ ವಿದ್ಯಾಭ್ಯಾಸಕ್ಕೆ 5 ರೂಪಾಯಿ ಹಣ ಬೇಕಾಗಿತ್ತು. ಕೊಡ್ತೀರಿ ಓಸು ರಾಜೀವಪ್ಪ, ಓಸಿ ನಮ್ಮ ಹಳ್ಳಿಗೂ ಒಳ್ಳೆ ಹೆಸರು ಬರ್ಲಿ.

0: ಡಾಕ್ಟರ್ನೋ ಇಂಜಿನಿಯರ್ನೋ ಮಾಡ್ತಿ.
1: ಆಯ್ತು ಸರ್.
2: ಓ ಬಾಲಕೃಷ್ಣ.
1: ಬಾಲಕೃಷ್ಣ.
2: ಓಹ್, ಇದನ್ನು ಈ ಮಿಮಿಕ್ರಿ ಎಲ್ಲ ಮೊದಲಿಂದ ಮಾಡ್ತಿದ್ರ ಈಗ?
1: ಹೌದು ಸರ್, ಮಾಡ್ತಿದ್ದೆ ಸರ್ ಸ್ವಲ್ಪ.
2: ಈಗ ಎಲ್ಲ ನೆನೆಸ್ಬಿಟ್ಟಿದ್ದೀರಿ?
1: ಏನ್ ಮಾಡ್ತೀರಿ, ಈಗ ಮನೇಲಿ ಬೇಜಾರಾಯ್ತು ಸರ. ಒಂದೊಂದ್ಸರಿ ನಿಮ್ಗೆ ಕರೆ ಸಿಕ್ಕಾಗ ಹಿಂಗೆ ಜೋಕ್ಸ್ ಮಾಡ್ಕೊಳ್ಳೋದು ಸಂತೋಷಕ್ಕೆ.
2: ಯಾವ ಗೀತೆ ಬೇಕು ನಿಮಗೆ?
1: ಅದೇ ನಗು ನಗುತ್ತಾ ನದಿ,
2: ಬಂಗಾರದ ಮನುಷ್ಯ ಚಿತ್ರದ. ಓಕೆ, ಈಗ ಅದಕ್ಕೆ ಅದಕ್ಕೆ ಸರಿಯಾಗಿರುವಂತ ಒಂದು ನುಡಿಗಟ್ಟನ ಇದೆ, ನಗು ನಗುತ್ತಾ ಅಂತ ಒಂದು ನುಡಿಗಟ್ಟು. ಅದಕ್ಕೆ ಏನ್ ಹೇಳ್ತೀರಿ? ಅದಕ್ಕೆ ಸಂಪೂರ್ಣ ಅರ್ಥವಾಗಿ ಅಥವಾ ಸೆಂಟೆನ್ಸ್ ವಾಕ್ಯವನ್ನು ಮಾಡೋದಾದ್ರೆ?
1: ನಗು ನಗುತ್ತಾ ನಲಿ, ನಲಿ
2: ನಗು ನಗುತ್ತಾ,
1: ನಗು ನಗುತ್ತಾ.
2: ಆ ಹಾಡುಗೂ ಕೂಡ ಅದಕ್ಕೂ ಸರಿಯಾಗಿ ಇದೆ. ನಗ್ತಾ ನಗ್ತಾ ಇರಬೇಕು ಅಂತ.
1: ನಗ್ತಾ ನಗುತ್ತಾ.
2: ಜೀವನದಲ್ಲಿ ಏನೇ ಆದರೂ ಕೂಡ ಅದನ್ನ ಸಂಭಾಳಿಸ್ಕೊಂಡು ಹೋಗಿ ನಗ್ನಗ್ತಾನೆ ಇರಬೇಕು. ಆಗ ಹೆಚ್ಚಿನ ಒಂದು ಮಾನಸಿಕ ಒತ್ತಡನೂ ಕಡಿಮೆ ಆಗ್ತದೆ, ದೇಹ ಆರೋಗ್ಯಕ್ಕೂ ಒಳ್ಳೇದು.
1: ಒಳ್ಳೇದು, ಒಳ್ಳೇದು
2: ಅಲ್ವಾ?
1: ಹೌದು.
2: ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ ಈಗ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಸರಿ.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಹೇಳಿ, ಎಲ್ಲಿಂದ, ಯಾರು?
1: ಮಕ್ಕಂದೂರಿಂದ ಸರಸ್ವತಿ.
0: ಮಕ್ಕಂದೂರು? ನಮ್ಮ ಮಡಿಕೇರಿ ಹತ್ರ.
1: ಹೌದು ಸರ್.
0: ಸರಸ್ವತಿ ಅವ್ರು ಏನು ಮಾಡ್ಕೊಂಡಿದ್ದೀರಿ?
1: ನಾನು ಮನೇಲೆ ಸರ್.
0: ಮನೇಲಿ
1: ಸರ್
0: ಮನೇಲಿ ಮತ್ತೆ ಏನು ಮಾಡ್ತಾರೆ ಉಳಿದವರು?
1: ಉಳಿದವರು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಸರ್. ಅಪ್ಪ ಅಮ್ಮ ಇದ್ದಾರೆ,
0: ಹಾಂ,
1: ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ.
0: ಕೃಷಿ ಏನಾದ್ರು ಇದೆಯಾ?
1: ಸ್ವಲ್ಪ ಇದೆ ಸರ್.
0: ಸ್ವಲ್ಪ ಮನೆ ಸುತ್ತಮುತ್ತ ತಮಗೆ ಬೇಕಾದಷ್ಟು ಮಾತ್ರ.
1: ಸ್ವಲ್ಪ ಕಾಫಿ ಮತ್ತೆ ಒಳ್ಳೆ ಮೆಣಸು.
0: ಓಹೋಹೋ, ತರಕಾರಿ ಬೆಳ್ಕೊಳ್ತೀರಾ ಕೊನೆ ಪಕ್ಷ ತಮ್ಮ
1: ತರಕಾರಿ
0: ಉಪಯೋಗಕ್ಕಾದ್ರೂ?
1: ಬಿಸಿಲಿಗೆ ಇವಾಗ ಮಳೆ ಬಂದ್ಮೇಲೆ ಇಲ್ಲ ಸರ್.
0: ಹಾಂ,
1: ಬಿಸಿಲಿನ ಟೈಮಲ್ಲಿ ಬೇರೆ ಬೀನ್ಸ್ ಅಂತದೆಲ್ಲ ಹಾಕೊಳ್ತೀವಿ ಸರ್.
0: ಬಂದು ನಿಮ್ಮ ಉಪಯೋಗಕ್ಕೆ ಮಾತ್ರ.
1: ಹೌದು ಸರ್.
0: ಅಷ್ಟೇ, ಮನೆ ಸುತ್ತಮುತ್ತ ಇರುವಷ್ಟು ಮಾತ್ರ ಕೃಷಿ ಇದೆ. ಈಗ ಮಳೆಗೆ ಮಳೆ ಎಲ್ಲ ಬರ್ತಾ ಇದೆಯಾ? ಚೆನ್ನಾಗಿ ತುಂಬಾ ಮಳೆ ಬಂದಿದೆ ಅನ್ಸ್ತದೆ. ನಿನ್ನೆ ಅಲ್ಲ, ನಿನ್ನೆ ಮಧ್ಯಾಹ್ನ ನಂತರ ಬಹಳ ಜ್ವರ ಆಗಿತ್ತು.
1: ಹೌದು ಸರ್.
0: ಮಳೆಗಾಲ ಸ್ವಲ್ಪ ಮರ್ತು ಹೋದಂಗೆ ಆಗಿತ್ತು ನಿನ್ನೆವರೆಗೂ, ಬೆಳಿಗ್ಗೆವರೆಗೂ.
1: ಹೌದು ಸರ್.
0: ಮಧ್ಯಾಹ್ನ ನೆನಪಿಸ್ತು ಅಲ್ವಾ?
1: ಹೌದು.
0: ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ ಮಡಿಕೇರಿ ಆಕಾಶವಾಣಿಯದ್ದು?
1: ಬೆಳಿಗ್ಗೆ ಹಿಂದಿ ಚಿತ್ರಗೀತೆ, ಕನ್ನಡ ಚಿತ್ರಗೀತೆ, ಮತ್ತೆ ವನಿತಾ ವಿವಾರ ಸಾಧಾರಣವಾಗಿ ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ಸರ್. ಸಂಜೆ ಮತ್ತೆ ಇವ್ರದ್ದು ಯೋಧರದ್ದು ಕಾರ್ಯಕ್ರಮ, ಹಳೆ ಚಿತ್ರಗೀತೆ ಎಲ್ಲ ಕೇಳ್ತೀವಿ.
0: ಯಾವ್ದು ಬಿಡುವುದಿಲ್ಲ,
1: ಸಾಧಾರಣ ಎಲ್ಲ ಕೇಳ್ತೀವಿ.
0: ರೇಡಿಯೋ ಆನ್ ಮಾಡಿಬಿಟ್ರೆ ಸಂಜೆವರೆಗೂ ಇರ್ತದೆ ಆನ್ ಅಲ್ಲಿ.
1: ಹೌದು ಸರ್.
0: ಅದೊಂದು ಉಪಯೋಗ ನೋಡಿ ಅಲ್ವಾ?
1: ಹೌದು, ಏನಾದ್ರೂ ಕೆಲಸನೂ
0: ಮಾಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು.
1: ಹೌದು,
0: ನೀವು ಪೇಪರ್ ಓದ್ಬೇಕು, ಟಿವಿ ನೋಡ್ಬೇಕು, ನೀವು ಅಲ್ಲೇ ಇರ್ಬೇಕು. ಇದಾದ್ರೆ ಜೋರಾಗಿ ಹಾಕೊಂಡಿದ್ರೆ ಮನೆ ಸುತ್ತಮುತ್ತ ಏನ ಕೆಲಸ ಮಾಡ್ತಿದ್ರು ಕೇಳ್ತಾ ಇರ್ತದೆ ಅಲ್ವಾ? ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಿದ್ದಿಲ್ಲ, ನುಡಿಗಟ್ಟುಗಳು ಹೇಳಿದ್ರೆ ಅದರ ಸಂಪೂರ್ಣವಾಗಿ ಅದರ ವಾಕ್ಯವನ್ನು ಮಾಡಿ ಹೇಳ್ಬೋದಲ್ಲ? ಈಗ ಕಂತೆ ಪುರಾಣ ಅಂತ ಹೇಳ್ತಾರೆ, ಏನಕ್ಕೆ, ಯಾಕೆ, ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅದನ್ನ?
1: ಅಂದ್ರೆ ತುಂಬಾ ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತಾ ಇರೋದಲ್ಲ ಸರ್. ತುಂಬಾ ಒಬ್ರೊಬ್ರು ಒಂದ್ ಸ್ವಲ್ಪ ಸಿಕ್ಕಿದ್ರೆ ಸಾಹಸ ಆಗ್ತದೆ, ತುಂಬಾ ಮಾತಾಡ್ತಾ ಇರ್ತಾರೆ ಒಂದ್ ವಿಷಯದ ಬಗ್ಗೆ.
0: ಯಾವ್ದೋ ಒಂದು ಸಂದರ್ಭದಲ್ಲಿ ಯಾವ್ದೋ ಒಂದು ಗಂಭೀರವಾದ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರವ್ರಿಗೆ ಏನೋ ಅವ್ರದೇ ಬೇಡದ್ದೇ ಬೇಕಾಗೋ ಬೇಡವ ಸಂದರ್ಭಕ್ಕೆ ಅವ್ರದೇ ಪುರಾಣವನ್ನ ಮಾತಾಡ್ತಾ ಇರ್ತಾರೆ. ಮತ್ತೆ
1: ನಾವ್ ಹೇಳಿದ ಏನು ಕೇಳಿಸ್ಕೊಳ್ಳೋದಿಲ್ಲ, ಅವ್ರದೇ ಮಾತು ನಡೀತಾ ಇರ್ತದೆ ಸರ್.
0: ಹಾ ಹಾ ಹಾ ಹಾ.

0: ಅಂದ್ರೆ ಆ ಸಂದರ್ಭಕ್ಕೆ ಅದು ಬೇಕೋ ಬೇಡೋ, ಅವರು ಒಟ್ಟಾರೆ ಅವರ ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳ್ತಾನೆ ಇರ್ತಾರೆ ಅಂತ. ಹೇಳ್ತಾರೆ ನೋಡಿ, ಇವನ್ ಕಂತೆ ಪುರಾಣ ನಿಲ್ಸು ಮಾರಾಯ ಒಂದ್ಸತಿ ಅಂತ.
1: ಅಲ್ವಾ, ಕೇಳಿ ಕೇಳಿ ಸಾಕಾದಾಗ ಹಾಗೆ ಸಾಕು ನಿಲ್ಸು ಮಾತಾಡಿದ್ರು ಅಂತ ಹೇಳ್ತೀವಿ.
0: ಆ ತರದ್ದು ಯಾವ್ದಾದ್ರು ನೆನಪಿದೆಯಾ ಘಟನೆಗಳು?
1: ಸದ್ಯಕ್ಕೆ ಹಾಗೆ ಯಾರು ಮಾತಾಡಿಲ್ಲ ಸರ್ ನಮ್ ಜೊತೆ.
0: ಯಾರು ಸಿಕ್ಕಿಲ್ಲ?
1: ಇಲ್ಲ ಸರ್.
0: ಓಕೆ ಓಕೆ ಓಕೆ ಓಕೆ. ಮಕ್ಕಳು ಯಾವ ಯಾವ ಕ್ಲಾಸ್ ಇಲ್ಲಿ ಓದ್ತಾ ಇದಾರೆ?
1: ಮಗಳದು ಸೆಕೆಂಡ್ ಪಿ ಯು ಆಯ್ತು ಸರ್, ಇನ್ನ ಡಿಗ್ರಿ.
0: ಎಲ್ಲಿ ಡಿಗ್ರಿ ಮಾಡ್ತಿದ್ದೀರಿ?
1: ಇಲ್ಲಿ ಮಡಿಕೇರಿಯಲ್ಲಿ ವುಮೆನ್ಸ್ ಕಾಲೇಜಿಗೆ ಅಡ್ಮಿಷನ್ ಆಗಿದೆ.
0: ಆಗಿದೆಯಾ? ಯಾವ್ದು ತಗೊಂಡಿದ್ದಾರೆ?
1: ನನ್ನವಳು ಮಕ್ಕಂದವರು ಸರ್, ಟೆಂತ್.
0: ಅಲ್ಲಿ ಇಲ್ಲಿ ಡಿಗ್ರಿಯಲ್ಲಿ ಯಾವ್ದು ತಗೊಂಡಿದ್ದಾರೆ ದೊಡ್ಡ ಮಗಳು?
1: ಬಿಕಾಂ ತಗೊಂಡಿದ್ದಾರೆ ಸರ್.
0: ಇಲ್ಲಿ ಮಡಿಕೇರಿ ವುಮೆನ್ಸ್ ಕಾಲೇಜಾ?
1: ಹೌದು ಸರ್.
0: ಏನ್ ನಿಮ್ಮೂರ ಕೋಳಿ ಈಗ ಬೆಳಗಾಯ್ತಾ ಅಂತ?
1: ಅದು ಮಾತಾಡೋದು ಹಾಗೆ ಸರ್, ಜಾಸ್ತಿ ಆಗಿ ಮಾಡ್ತಾ ಇರ್ತದೆ.
0: ಗಂಟೆ 11:30 ಆಯ್ತು, ಈಗ ಕೂಗ್ತಾ ಇದೆ.
1: ಅದು ಹಗ್ಲೆಲ್ಲ ಹಾಗೆ ಸರ್, ಒಂದೇ ಇರೋದು, ಅದಕ್ಕೆ ಕಂಪನಿಗೆ ಇಲ್ಲ.
0: ನಾನಿದ್ದೀನಿ ಅಂತ ಹೇಳ್ತಾ ಇರೋದು ಅಲ್ವಾ ನಿಮ್ಗೆ?

0: ಕೋಳಿ ಈಗ ಬೆಳಗಾಯ್ತ ಅಂತ
1: ಅದ ಮಾತಾಡೋಕೆ ಹಾಗೆ ಸರ್, ಜಾಸ್ತಿ ಹಾಗೆ ಸೌಂಡ್ ಮಾಡ್ತಾ ಇರ್ತದೆ.
0: ಗಂಟೆ 11:30 ಆಯ್ತು, ಈಗ ಕೂಗ್ತಾ ಇದೆ.
1: ಅದು ಹಗಲೆಲ್ಲ ಹಾಗೆ ಸರ್, ಒಂದೇ ಇರೋದು, ಅದಕ್ಕೆ ಕಂಪನಿಗೆ ಇಲ್ಲ. ಅದಕ್ಕೆ
0: ನಾನಿದ್ದೀನಿ ಅಂತ ಹೇಳ್ತಾ ಇರೋದು ಅಲ್ವಾ, ನಿಮ್ಗೆಲ್ಲ ನೆನಪಿಸ್ತಾ ಇರೋದು ನಾನು ಇದ್ದೀನಿ ಅಂತ.
1: ಹೌದು ಸರ್.
0: ಯಾವ ಗೀತೆ ಬೇಕು ನಿಮಗೆ?
1: ಸರ್ ಬೆಟ್ಟದ ಹೂವಿಂದ ಬಿಸಿಲೇ ಇರಲಿ ಮಳೆ ಇರಲಿ.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ ಈಗ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಾನು
3: ಐ,
2: ನೀನು
4: ಯು,
2: ಕಾಡು
3: ಫಾರೆಸ್ಟ್,
2: ಬೆಟ್ಟ
4: ಮೌಂಟೇನ್,
2: ಹೂ
5: ಫ್ಲವರ್,
2: ಬೆಟ್ಟದ ಹೂ
3: ಮೌಂಟೇನ್ ಫ್ಲವರ್.
2: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
4: ಎಲ್ಲಿ ಇನ್ನೊಂದ್ಸಲ ಹೇಳು.
2: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
4: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್,

0: ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯಿನಿಂಗ್ ರಾಮ.

ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಿ ಎ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರಾತ್ರಿ 9:30ಕ್ಕೆ ನಾಟಕ ಅವನ ಪ್ರೇಮ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 10:00ಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮೆದುಳು ಜ್ವರಕ್ಕೆ ಈ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಿ ಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ.

ಕೇಳಿದ್ರೆ ಇಂದು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಪಶ್ಚಾತ್ತಾಪ ಕೇಳುವಿರಿ. ಬಳಿಕ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ. ಸಂಜೆ 5 ಗಂಟೆಗೆ ಕೊಡವ ಸೇರಿ ಕಾರ್ಯಕ್ರಮದಲ್ಲಿ ಆರೋಡತ್ತು ಆಯ್ಮೆ ಪ್ರಸ್ತುತಿ ಬಾಚರಣಿ ಅಂಡ ಪಿ

0: ಹಲೋ.
1: ಹಲೋ,
0: ಹಾಂ ಹೇಳಿ, ಯಾರು?
1: ನಮಸ್ತೆ ಸರ್. ನಾನು ಮಡಿಕೇರಿಯಿಂದ ನಿರ್ಮಲಾ ಮಾತಾಡ್ತಿದ್ದೀನಿ.
0: ಮಡಿಕೇರಿಯಿಂದ? ಎಲ್ಲಿ ಮಡಿಕೇರಿಲಿ?
1: ಮಡಿಕೇರಿಲಿ ಗದ್ದಿಗೆಗೆ ಸೇರುತ್ತೆ ಸರ್ ನಮ್ದು.
0: ಗದ್ದಿಗೆ ಹತ್ರ ಬರ್ತದ?
1: ಹೌದು ಸರ್.
0: ಹೇಳಿ, ಏನು ಮಾಡ್ಕೊಂಡಿರ್ತಾವ?
1: ನಾನು ಶೆಫ್ ಸರ್.
0: ಈ ಹಿಂದೆ ಮಾತನಾಡಿದ್ವಿ ಅನ್ಸ್ತದಲ್ವ?
1: ಹೌದು ಸರ್, ಹೌದು.
0: ಎಲ್ಲಿ ಕೆಲಸ ಮಾಡ್ತಿದ್ದೀರಿ ತಾವೀಗ?
1: ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಸರ್.
0: ಹಾಂ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ?
1: ನಾನು ತುಂಬಾ ವರ್ಷದಿಂದ ಮಾಡ್ತಿದ್ದೀನಿ, ಆದರೆ ಒಂದೇ ಹೋಟ್ಲಲ್ಲಿ ಅಲ್ಲ, ಬೇರೆ ಬೇರೆ ಹೋಟ್ಲಲ್ಲಿ ಮಾಡಿದ್ದೀನಿ.
0: ಹಾಂ.
1: ಹಾಗೆ ಈಗ ಇಲ್ಲಿ ಬಂದು ನಿಂತಿದ್ದೀನಿ ಸರ್.
0: ಯಾವ ರೀತಿಯ ಆಹಾರ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ತೀರಿ? ಕೊಡಗಿ ಸಂಬಂಧಿಸಿದಪಟ್ಟದ್ದಂತು ಅಥವಾ ಬಹಳ ಫೇಮಸ್ ಆಗಿರುವಂಥದ್ದು, ಈ ಹೊರಗಿನವರು ಪ್ರವಾಸಿಗರು ಬಂದರೆ ಕೊಡಗಿನಲ್ಲಿ ಸಿಗುವಂಥ ಫುಡ್ ಯಾವುದು ಸ್ಪೆಷಲ್ ಅಂತ ಕೇಳಿ ಕೇಳಿ ತಗೊಳ್ತಾರೆ ಅಲ್ವಾ?
1: ಹೌದು ಸರ್,
0: ಆ ಥರದ್ದು
1: ಬಟ್
0: ಎಲ್ಲ
1: ನಮ್ಗೆ ಅವ್ರು ಏನ್ ಕೇಳ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ನಮ್ಗೆ ಏನ್ ಕೇಳ್ಬಿಟ್ಟು ಬರುತ್ತೆ ಅದನ್ನ ನಾವು ಮಾಡಿಕೊಡ್ತೀವಿ.
0: ನೀವು ಯಾವ್ಯಾವ ರೀತಿಯಲ್ಲಿ ಮಾಡ್ತೀರಿ?
1: ಈ ನಾ ಕೂರ್ಗ್ ಫುಡ್ ಎಲ್ಲ ಮಾಡ್ತೀನಿ ಸರ್. ಕಡ್ಮುಟ್ಟು, ಪಾಪಟ್ಟು, ಅಕ್ಕಿ ರೊಟ್ಟಿ,
0: ಹಾಂ. ಹೆಚ್ಚಾಗಿ
1: ಚಪಾತಿ,
0: ಪ್ರವಾಸಿಗರು
1: ಆಮೇಲೆ
0: ಬಂದರೆ ಅದನ್ನೇ ಕೇಳೋದು.
1: ಚಿಕನ್, ಈಗ ಮಳೆ ಅಂತೂ ಮಾವಿನಕಾಯಿ ಸಾರು ಅಥವಾ ಬಾಂಬೆ ಸಾರು ಅದೆಲ್ಲ ಕೇಳ್ತಾರೆ.
0: ಈಗ ಮಾವಿನಕಾಯಿ ಸಾರು ಇದ್ದರೆ ಸಾಧಾರಣವಾಗಿ ಯಾವುದು ಬೇರೆ ಬೇಕಾಗುವುದಿಲ್ಲ ಅಲ್ವಾ?
1: ಹೌದು ಸರ್,
0: ಅಷ್ಟು ಚೆನ್ನಾಗಿರ್ತದೆ,
1: ಚೆನ್ನಾಗಿರುತ್ತೆ.
0: ಅದೆಲ್ಲ ಮಾಡ್ತೀರಿ ನೀವು?
1: ಮಾಡ್ತೀವಿ ಸರ್, ಮಾಡ್ತೀವಿ.
0: ಓಕೆ ಓಕೆ ಓಕೆ. ಒಂದು ನುಡಿಗಟ್ಟಿದೆ, ಶಿರಸ ವಹಿಸು ಅಂತ, ಏನು ಹೇಳ್ತೀರಿ ಅದಕ್ಕೆ?
1: ಶಿರಸ ವಯಸ್ಸು ನುಡಿಕಟ್ಟು.
0: ಯಾರಾದರೂ ಏನಾದ್ರು ಹೇಳಿದ್ರೆ ಅಥವಾ ನಮ್ಮ ಹಿರಿಯರು ಅಥವಾ ನಮ್ಮ ತಂದೆ ತಾಯಿಗಳು ಅಂತಲೇ ಹೇಳೋ,
1: ಗಮನ ಕೊಟ್ಟು ಮಾಡುವಂಥದ್ದು,
0: ನಮ್ಮ ತಲೆ ಮೇಲೆ ಹೊತ್ಕೊಂಡು ಮಾಡುವಂಥದ್ದು ಅಂತ ತಂದೆ ತಾಯಿ ಹೇಳಿದ್ದಂತ.
1: ಜವಾಬ್ದಾರಿ ಇರುತ್ತೆಲ್ಲ ಸರ್, ನಾವು ತಲೆಗೆ ತಲೆ ಕೊಟ್ಟೇ ಮಾಡ್ಬೇಕಲ್ಲ ಸರ್.
0: ಅಲ್ಲಲ್ಲ, ಈಗ ನೋಡಿ, ಶಿರಸ ವಹಿಸು, ನಮ್ಮ ಮನೆಯವರು ಯಾರಾದ್ರು ಹಿರಿಯರು ಏನೋ ಹೇಳಿದರು, ಅದನ್ನು ಅವ್ರು ಹೇಳಿದ್ದನ್ನು ಜವಾಬ್ದಾರಿ ಕರ್ತವ್ಯ ಅಂತ ತಿಳಿದು ತಲೆ ಮೇಲೆ ಹೊತ್ಕೊಂಡು ಮಾಡಿದ್ರು ಅಂತ ಹೇಳುವ ರೀತಿಯಲ್ಲಿ.
1: ಹೌದು,
0: ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಶ್ರೀರಾಮಚಂದ್ರ ಅಲ್ವಾ? ಅವ್ರ ತಂದೆ ಕಾಡಿಗೆ ಹೋಗುವಂತಾಗ ಅದನ್ನ ಅವರ ಆಜ್ಞೆಯನ್ನ ಶಿರಸ ವಹಿಸಿ ಪಾಲಿಸಿದ್ರು ಅವರು ಅಲ್ವಾ? ಮತ್ತೆ ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ ಮಡಿಕೇರಿ ಆಕಾಶವಾಣಿಯದ್ದು?
1: ಸರ್ ನನಗೆ ನನ್ನ ಡ್ಯೂಟಿ ಮುಗ್ದು, ಈಗ ನನ್ನ ಫಸ್ಟ್ ಶಿಫ್ಟ್ ಮುಗ್ದು ಬಂದಿರ್ತೀನಿ, ಈಗ ಬಂದಿದ್ದೀನಿ ನಮ್ಮ ಮನೆಗೆ. ಈಗ ನನ್ಗೆ ಏನ್ ಸ್ಟಾರ್ಟ್ ಆಗ್ತದೆ ಸರ್, ನನ್ಗೆ ಕಿಚನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ರೇಡಿಯೋ ಆನ್ ಅಲ್ಲಿ ಇರುತ್ತೆ, ಅದು ನಂದೊಂದು ಗೆಳೆಯ, ಅದು ಅದ ಅದ್ರ ಪಾಡಿಗೆ ಆಡ್ತಾ ಇರ್ತದೆ, ಅದ ಪಾಡಿಗೆ ಹೇಳ್ತಾ ಇರ್ತದೆ, ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಾ ಇರ್ತೀನಿ, ಅದನ್ನ ಕೇಳ್ತಾ ಇರ್ತೇನೆ. ಇಂಥದ್ದೇ ಅಂತ ಇಲ್ಲ ಸರ್, ನಾನು ಯಾವಾಗ ಅಡಿಗೆ ರೂಮಿಂದ ಈಚೆ ಬರ್ತೀನಿ ಅವಾಗನೇ ಆಫ್ ಮಾಡಿ ಬರೋದು,
0: ಅದು ಎಲ್ಲಿ ನಿಮ್ಮ
1: ಹಾಗಾಗಿ
0: ಮನೆಯಲ್ಲಿ
1: ನನಗೆ ಇದೆ ಅಂತ ಇಲ್ಲ.
0: ನೀವು ಕೆಲಸ ಮಾಡೋ ಜಾಗದಲ್ಲಿ ಈ ರೀತಿ ಕೇಳಲಿಕ್ಕೆಲ್ಲ ಆಗ್ತದೆ?
1: ಇಲ್ಲ ಸರ್, ನನಗೆ ಮೊಬೈಲ್ ಅಲೌಡ್ ಇಲ್ಲ, ಬಟ್ ನನ್ನ ಮನೆಗೆ ಬಂದ ಮೇಲೆ ನಂದು ಫ್ರೆಂಡ್ ಸರ್ ಇದು.
0: ಹಾ ಹಾ ಹಾ. ಈಗ ನಿಮ್ಮ ಕೆಲಸದ ಅವಧಿ ಮುಗ್ದಿದೆ?
1: ಮುಗ್ದಿದೆ ಸರ್.
0: ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ?
1: ಬಂದಿರೋದಲ್ಲ ಏನ್ ಸರ್,
0: ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅವ್ರಿಗೆ ಕೆಲಸದ್ದು ಅವಧಿ?
1: ಈಗ ನಮ್ಗೆ 6ಗೆ ಹೋಗಿರ್ತೀನಿ, ನಾನು 11:10:30ಗೆಲ್ಲ ವಾಪಸ್ ಬರ್ತೀನಿ, ಬ್ರೇಕ್ಫಾಸ್ಟ್ ಇದು, ಮತ್ತೆ ನನ್ಗೆ ಸಂಜೆ 4 to 6 ಸರ್.
0: ಓ ಹಾಗೆ, ಎರಡು ಹೊತ್ತು ಆ ಸಮಯದಲ್ಲಿ ಮಾಡಿ ಈ ಕಡೆ ಬಂದು ನಿಮ್ಮ ಕೆಲಸಗಳನ್ನು ಮಾಡ್ಕೋಬಹುದು
1: ಮಾಡ್ಕೊಳ್ಬಹುದು
0: ಅಲ್ವಾ? ನಿರ್ಮಲ ಅವ್ರಿಗೆ ಯಾವ ಗೀತೆ ಬೇಕು?
1: ನನ್ಗೆ ಲವ್ ಮುಕ್ತೆಯಿಂದ ಲವ್ ಯು ಹಾಲ್ಯ,
0: ಲವ್ ಯು ಚಿನ್ನ,
1: ಲವ್ ಯು ಚಿನ್ನ, ಲವ್ ಯು ಚಿನ್ನ ಸರ್.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.

0: ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
1: ನಾನು ಸುಳ್ಯ ತಾಲೂಕು ಆಲೆಟ್ಟಿ ಗ್ರಾಮದಿಂದ ಶ್ರೀಧರ್ ಅಂತ ಮಾತಾಡೋದು ಸರ್.
0: ಶ್ರೀಧರ್, ಸುಳ್ಯ ತಾಲೂಕು ಆಲೆಟ್ಟಿ.
1: ಹೌದು ಸರ್.
0: ಶ್ರೀಧರ್ ಅವ್ರು ಏನು ಮಾಡ್ಕೊಂಡಿದ್ದೀರಿ?
1: ನಾನು ಕೃಷಿಕ ಸರ್.
0: ಕೃಷಿಕ, ಏನೇನು
1: ಹೌದು,
0: ಬೆಳಿತೀರಿ?
1: ಸ್ವಲ್ಪ ಅಡಿಕೆ ಇದೆ, ರಬ್ಬರ್ ಇದೆ, ತೆಂಗಿನ ಮರ ಇದೆ, ಮತ್ತೆ ದನಗಳಿವೆ ಸರ್. ನಾಟಿ ದನಗಳಿವೆ ಒಂದು ಮೂರು ನಾಲ್ಕು.
0: ಓ, ನಾಟಿ ದನಗಳು.
1: ಹೌದು ಸರ್.
0: ಹಸು ಹೇಗೆ ಅಂದ್ರೆ, ಈಗ
1: ಎರಡು
0: ಸಾಧಾರಣ ಎಲ್ಲ
1: ಹಾಲು
0: ಕಡೆ ಅದೇ
1: ಕರಲಿಕ್ಕೆ ಸರ್. ಹಾಲು ಕರಲಿಕ್ಕೆ ಬೇಗ ಎರಡು ಹಸುಗಳು.
0: ಎಷ್ಟು ಲೀಟರ್ ಸಿಗ್ತವೆ ಹಾಲು ಪ್ರತಿ ದಿವಸ?
1: ಹಾಲು ಪ್ರತಿ ದಿವಸ ಒಂದು 7 ಲೀಟರ್ ಹತ್ರ ಹಾಲು ಸಿಗ್ತದೆ ಸರ್.
0: ಹಾಲನ್ನ ಆ ಉತ್ಪಾದನಾ ಕೇಂದ್ರಕ್ಕೆ ಹಾಕ್ತಿರೋ ಹೇಗೆ?
1: ಇಲ್ಲ ಸರ್, ನಮಗೆ ಹತ್ರ ಉತ್ಪಾದನಾ ಕೇಂದ್ರ ಇಲ್ಲ ಸರ್ ನಮ್ಮ ಊರಲ್ಲಿ.
0: ಹಾಗಾಗಿ ನಿಮ್ಗೆ ಇಲ್ಲಿ ಸುತ್ತಮುತ್ತ ಇರೋರೇ

0: ಹೋಗ್ತಾರೆ.
1: ನಮ್ಮ ನಾವು ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಕೊಡ್ತೇವೆ ಸರ್, ಮತ್ತೆ ಹಾಲು ಮಜ್ಜಿಗೆ ಮೊಸರು ತುಪ್ಪ ಬೆಣ್ಣೆ ಇದೆಲ್ಲ ನಮಗೆ ಸಿಗ್ತಾ ಇಲ್ಲ ಸರ್, ಅದನ್ನು ಮಾಡ್ತಾ ಇರ್ತೇವೆ ಸರ್.
0: ಓಕೆ ಓಕೆ, ನಿಮಗೆ ಸಾಕಾಗೋದಿಲ್ಲ ಅಂತ ಹೇಳ್ತೀರಿ.
1: ಅಲ್ಲ ಸಾಕಾಗುದ್ರಿಂದ ಹೇಳಿದಲ್ಲ, ಅದಕ್ಕೆ ಬೇಡಿಕೆ ಕಮ್ಮಿ ಸರ್. ಹಾಲು ಅಂಗಡಿಗಳಿದ್ರೆ ಯಾರು ತೆಕ್ಕೊಳ್ಳೋರು ಇದ್ದಲ್ಲ ಸರ್ ಬೇಡಿಕೆ.
0: ಸುತ್ತಮುತ್ತಲಿನವರು ತಗೊಳ್ಳೋದಲ್ವ? ಈಗ ನೋಡಿ, ನಗರ ಪ್ರದೇಶಗಳಲ್ಲೆಲ್ಲ ಹಳ್ಳಿಯಿಂದ ನಾಟಿ ಹಸು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ, ಹಳ್ಳಿಯ ದನಗಳದ್ದು ಹಾಲು ಅಂತ ಹೇಳಿದ್ರೆ ಇಷ್ಟು ಬಹಳಷ್ಟು ಬೇಡಿಕೆ ಇದೆ ನಗರ ಪ್ರದೇಶಗಳಲ್ಲಿ.
1: ಹೌದು ಹೌದು ಸರ್,
0: ಈ ಪ್ಯಾಕೆಟ್ ಹಾಲಿಗಿಂತ ಅದನ್ನೇ ಕೇಳಿ ತಗೊಳ್ತಾರೆ.
1: ತಕೊಳ್ತಾರೆ ಸರ್, ಆದ್ರೆ ನಮ್ಮ ಪರಿಸರ ಸ್ವಲ್ಪ ಹಳ್ಳಿ ಪ್ರದೇಶ ಸರ್, ಸ್ವಲ್ಪ ದೂರ ದೂರ ಮನೆಗಳಿರೋದು,
0: ಮನೆಗಳು ದೂರ ದೂರ
1: ದೂರ ದೂರ, ಆದ ಕಾರಣ
0: ಸಾಧಾರಣವಾಗಿ ಅಂತ ಪ್ರದೇಶಗಳಲ್ಲಿ ಪ್ರತಿ ಮನೆಯಲ್ಲೂ ಹಸು ಕರುಗಳು ಇರ್ತವ ಅಂತ.
1: ಈಗ ಕಮ್ಮಿ ಆಗಿದೆ ಸರ್, ಮೊದಲು ಇತ್ತು, ಮೊದಲು ಗುಡ್ಡೆಗೆ ಎಲ್ಲ ಬಿಡುವ ಸಂದರ್ಭ ಎಲ್ಲ ಇತ್ತು, ಗುಡ್ಡೆಗೆ ಬಿಟ್ಟರೆ ಸಂಜೆ ಬರ್ತವೆ ಆ ತರದ ಇದೆಲ್ಲ ಇತ್ತು, ಆದ್ರೆ ಈಗ ಹಾಗೆಲ್ಲ ಹೊರಗೆ ಬಿಡುವಾಗಿಲ್ಲ.
0: ಯಾಕೆ?
1: ಅದು ಯಾರ ತೋಟಕ್ಕೆ ಹೋಗಿ ಉಪದ್ರ ಕೊಡುವುದಕ್ಕೆ ಇನ್ನು ಅವ್ರು ಫೋನ್ ಮಾಡಿ ಹೇಳಲಿಕ್ಕೆ ಆಯ್ತು, ನಿಮ್ಮ ದನ ನಮ್ಮ ತೋಟಕ್ಕೆ ಬಂದಿದೆ ಅಂತ.
0: ಮತ್ತೆ ನೀವು ಅದಕ್ಕೆ ಪರಿಹಾರ ಕೊಡ್ಬೇಕಾಗ್ತದೆ.
1: ಅದಕ್ಕೆ ಪರಿಹಾರ ಅಲ್ಲಾದ್ರೆ ಅವರ ಏನಾದ್ರೂ ಹೇಳಿದ ಕೇಳಿಸಿಕೊಳ್ಬೇಕಲ್ಲ ಸರ್ ನಾವು.
0: ಅದು ಹೌದು ಅಲ್ವಾ?
1: ಹೌದು ಸರ್, ಪರಿಹಾರ ವಿಷಯ ಅಲ್ಲ,
0: ಕಟ್ಟೆ ಸಾಕ್ಬೇಕಾಗ,
1: ಕಟ್ಟೆ ಸಾಕೋದು ಸರ್, ಕಟ್ಟೆ ಸಾಕೋದು.
0: ಇಲ್ದಿದ್ರೆ ಬಿಟ್ಟರೆ ಅದ್ರ ಜೊತೆ ಇರ್ಬೇಕು.
1: ದನಗಳಾದ ಕಾರಣ ದೊಡ್ಡ ಹೆಚ್ಚು ತಿನ್ಲಿಕ್ಕೆ ಬೇಕಾಗುದಿಲ್ಲ ಅವುಗಳಿಗೆ, ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ಸರ್.
0: ನಾಟಿ ಹಸುಗಳು ಅಂತ ಹೇಳಿದ್ರೆ ಹಾಗಾದ್ರೆ ಇದು ಬೇರೆ ಹಸುಗಳಾದ್ರೆ ಹೆಚ್ಚು ತಿಂತವಂತನೆ
1: ಅವುಗಳಿಗೆ, ಅವುಗಳು ತಿನ್ಲಿಕ್ಕೆ ಜಾಸ್ತಿ ಕೊಟ್ಟರೆ ಅದನ್ನು ಹಾಲು ಉತ್ಪಾದನೆಗೆ ಆಗ್ತದೆ, ಮಾರಾಟಕ್ಕೆ ಆಗ್ತದೆ, ಎಲ್ಲದಕ್ಕೆ ಆಗ್ತದೆ ಅಲ್ಲ ಸರ್. ನಮಗೆ ಸಿಕ್ಕಿದ ಹಾಲು ಸಾಕು,
0: ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಟ್ಟರೆ ಸಾಕು.
1: ಅದಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಇದು ಸೀಮಿತವಾಗಿ ಅವುಗಳಿಗೆ ತಿನ್ಲಿಕ್ಕೆ ಹಾಕೋದು, ನೋಡಿಕೊಳ್ಳೋದು ಸರ್ ಅವುಗಳನ್ನು.
0: ಓಕೆ ಓಕೆ ಓಕೆ ಓಕೆ.
1: ಅದಕ್ಕೆ ಮನೆಯಲ್ಲಿ ಮನೆಯಲ್ಲಿ ಮೊಮ್ಮಕ್ಕಳಿದೆ, ಅವುಗಳಿಗೆ ಅವರಿಗೂ ಎಲ್ಲ ಹಾಲೆಲ್ಲ ಬೇಕಾಗ್ತದೆ ಮನೆಯಲ್ಲಿ.
0: ಹಾಲು ಮೊಸರು ತುಪ್ಪ ಎಲ್ಲ ಬೆಣ್ಣೆ ಎಲ್ಲ ಅದರಿಂದ ತಯಾರು ಮಾಡ್ತೀರಿ ಹೇಳಿ?
1: ಹೌದು ಸರ್, ನನಗೆ ಮೊಮ್ಮಕ್ಕಳು ಇಬ್ಬರು ಟ್ವಿನ್ಸ್ ಇದ್ದಾರೆ ಮನೆಯಲ್ಲಿ, 1 ವರ್ಷ 4 ತಿಂಗಳ ಮಕ್ಕಳು.
0: ಸೋ ಬಹಳ ಸಣ್ಣವರು.
1: ಹೌದು, ಮತ್ತೆ ಇನ್ನೊಬ್ಬ ಮಗನಿಗೆ 2 ತಿಂಗಳ ಮಗು ಒಂದೇ. ಹಾಗೆ ನಮ್ದೊಂದು ಸಂಸಾರ ಹಾಗೆ ನಡೀತಾ, ದನಗಳನ್ನು ಸಾಕಿಕೊಂಡು ತುಪ್ಪ ಹಾಲೆಲ್ಲ ಹೀಗೆ ನಡೀತದೆ.
0: ಮಕ್ಕಳಿಗೆ ಎಲ್ಲರಿಗೆ ಸಾಕಾಗ್ತದೆ,
1: ಸಾಕಾಗ್ತದೆ.
0: ಸರಿ, ಈಗ ಒಂದು ನುಡಿಗಟ್ಟಿದೆ, ಅದಕ್ಕೆ ಅರ್ಥವನ್ನು ಹಾಗೂ ಸೆಂಟೆನ್ಸ್ ಕೂರ್ತೆ ಪೂರ್ತಿಯಾಗಿ ವಾಕ್ಯವನ್ನು ಕೂಡ ಹೇಗೆ ಮಾಡ್ತೀರಿ ಅಂತ. ಎಲೆ ಮರೆ ಕಾಯಿ ಅಂತ ಹೇಳ್ತಾರೆ
1: ಹೇಳಿ ಸರ್.
0: ಎಲೆ ಮರೆ ಕಾಯಿ ಅಂತ ಹೇಳ್ತಾರೆ
1: ಸರ್. ಕೆಲವರು ಪ್ರತಿಭಾವಂತರು, ಕೆಲವರು ಪ್ರತಿಭೆ ಇರ್ತಾ ಇರ್ತಾರೆ. ಒಬ್ಬ ಹಾಡುಗಾರಾಗಿದ್ದು ಅವ ಮನೆಯಲ್ಲೇ ಕೂತ್ಕೊಂಡು ಹಾಡು ಹೇಳ್ತಾನೆ, ಆದ್ರೆ ಅದನ್ನು ತೋರ್ಪಡಿಸಿ ಅವನಿಗೆ ಆಗುದಿಲ್ಲ. ಅದಕ್ಕೆ ಎಲೆಮರೆಯ ಕಾಯಿಯಾಗಿ ಇರ್ತಾನೆ ಸರ್ ಅವರು. ಹಾಗೆ ಅಂತದ್ದು ಕೆಲವು ನುಡಿಗಟ್ಟುಗಳು ಇನ್ನೂ ಹೇಳ್ಬೋದು, ಅದಕ್ಕೆ ಹೇಳುವಂತ ಎಷ್ಟು ಉಂಟದು. ಕೆಲವರೆಲ್ಲ ರಾಜಕೀಯದಲ್ಲಿ ಇರ್ತಾರೆ, ಅವರು ರಾಜಕೀಯ ತೋರಿಸುವುದಿಲ್ಲ, ಆದ್ರೆ ಅವರು ಒಳಗಿನ ಕೆಲಸ ಎಲ್ಲ ಮಾಡಿಕೊಂಡು ಇರ್ತಾರೆ.
0: ಎಲೆ ಮರೆ ಕಾಯಿಯಾಗಿಯೇ ಉಳಿದು ಬಿಡ್ತಾರೆ ಅಂತ.
1: ಉಳಿದು ಬಿಡ್ತಾರೆ. ಹೌದು,
0: ಹೊರ ಜಗತ್ತಿಗೆ ಗೊತ್ತೇ ಆಗುದಿಲ್ಲ ಅವರ ಪ್ರತಿಭೆ.
1: ಗೊತ್ತೇ ಆಗುದಿಲ್ಲ ಅವರು ಹೊರ ಜಗತ್ತಿಗೆ, ಅವರು ರಾಜಕೀಯದಲ್ಲಿ ಇದ್ದಾರಲ್ಲ, ಅವರು ವರ್ಕ್ ಮಾಡ್ತಾರ ಎಷ್ಟೊಂದು ಗೊತ್ತೇ ಆಗುತ್ತೆ ಯಾರಿಗೆ.
0: ಹೌದು ಹೌದು, ನೀವು ಹೇಳಿದ ಸರಿ. ಹಾಗೆ ನಾವು ಕೂಡ, ಈಗ ನಾನು ಕೂಡ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ನನ್ನ ಗೆಳೆಯ ಒಬ್ಬ ಇದ್ದ, ಬಹಳ ಚೆನ್ನಾಗಿ ಹಾಡೋನು.
1: ಹೌದು,
0: ನಾವು ಯಾವ್ದಾದ್ರು ಕಾರ್ಯಕ್ರಮಗಳಿದ್ದಾಗ ಹೋಗಿ ಸ್ಟೇಜ್ ಅಲ್ಲಿ ಅವನ ಹೆಸರನ್ನು ಕೊಟ್ಟು ಹೊಡ್ತಿದ್ದು ಹಾಡಿಡ್ಲಿ ಅಂತ.
1: ಹೌದು,
0: ಇವನು ಅಲ್ಲಿಂದ ಜಾಗದಿಂದ ಓಡ್ಬಿಡ್ತಿದ್ದ.
1: ನಾನು ಕೂಡ ಹಾಗೆ ಸರ್, ನಾನು ಕೂಡ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ನಾನು ಒಳ್ಳೆ ಹಾಡುಗಾರ ಸರ್, ಏನು ಕೊಚ್ಚಿಕೊಳ್ಳುವ ಇದಲ್ಲ, ಹಾಡುಗಾರ. ಆದ್ರೆ ಅದು ಅಲ್ಲಿ ಸೀಮಿತ ಆಯ್ತು, ನಾವು ಕೃಷಿಗೆ ಸಂಬಂಧಪಟ್ಟಾದ ಮೇಲೆ ಅದೆಲ್ಲ ಅದು ಹೋಯ್ತು,
0: ಅದು ಬೆಳಿಗ್ಗೆ ಬರಲೇ ಇಲ್ಲ. ಸೊ ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಒಂದು ಗೀತೆಯನ್ನು ಕೇಳೋಣ. ಕನ್ನಡ ಮೇಡಮ್ಗೆ ಧನ್ಯವಾದಗಳು, ನಮಸ್ಕಾರ.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದು ಸರ್.
0: ಹಾ ಹಾ, ಸಂಜೆ ಕಾರ್ಯಕ್ರಮದಲ್ಲಿ ಸುಮಾರು ಸರ್ತಿ ಮಾತಾಡಿದ್ವಿ.
1: ನಾನು ನಿಮ್ಮಲ್ಲಿ ಮಾತಾಡಿದ್ದೇನೆ ಸರ್, ಆದ್ರೆ ಸಂಜೆಯಲ್ಲಿ ಮಾತಾಡ್ತೇನೆ, ಬೆಳಿಗ್ಗೆ ನಾನು ಮಾತಾಡುದು ಸ್ವಲ್ಪ ಕಮ್ಮಿ ಸರ್. ನಮ್ಮ ಕೆಲಸದ ಒತ್ತಡದಿಂದ ಮಾತಾಡ್ಲಿಕ್ಕೆ ಆಗುದಿಲ್ಲ ಸರ್.
0: ಹಾ ಹಾ, ನಿಮ್ಗೆ ಯಾವಾಗ ಸರಿ ಆಗ್ತದೆ ಸಮಯ?
1: ನನಗೆ ಸಂಜೆ ಅಂದ್ರೆ ಒಳ್ಳೇದಾಗ್ತದೆ, ಕಾರ್ಯಕ್ರಮಕ್ಕೆ ಕೆಲಸದಿಂದ ಬಂದು ಕೊಡ್ಲಿಕ್ಕೆ ಖುಷಿ ಆಗ್ತದೆ ಸರ್. ಆಗ ಕರೆ ಮಾಡುವಾಗ ಸಿಕ್ಕಿದ್ರೆ ಮಾತಾಡ್ತೇನೆ ಸರ್.
0: ಇವತ್ತು ಕೆಲಸ ಹೋಗಿಲ್ವಾ ಹಾಗಾದ್ರೆ?
1: ಹೋಗಿ ಬಂದ ಹೋಗಿದ್ದೇನೆ ಸರ್, ಅಲ್ಲಿ ಈಚೆಗೆ ಬಂದು ನಾನು ಮಾತಾಡಿಕೊಂಡಿದ್ದೇನೆ ಸರ್. ಸ್ವಲ್ಪ ಕೆಲಸ ಇಲ್ಲ ಸರ್ ಅಲ್ಲಿ.
0: ಕೆಲಸ ಯಾರು ನೋಡಿದ್ರೆ ಮತ್ತೆ
1: ಕೆಲಸ ಕಮ್ಮಿ ಉಂಟು ಸರ್, ಕೆಲಸ ಸ್ವಲ್ಪ ಬಿಡು ಉಂಟು, ಹಾಗೆ ಮಾಡಿದೆ.
0: ಕೆಲಸಕ್ಕೆ ಬಂದ್ಬಿಟ್ಟು ಇವರು ರೇಡಿಯೋಲ್ಲಿ ಮಾತಾಡ್ತಾ ಇದಾರೆ ಅಂತ ಆಗ್ಬಿಡ್ತದಲ್ಲ.
1: ಅವರು ಇದ್ದಾರೆ ಅಲ್ಲಿಯೇ ಕೇಳಿಕೊಂಡಿದ್ದಾರೆ, ಅದು ಈಗ ರೆಸ್ಟ್ ಉಂಟಲ್ಲ ಸರ್, ಆಗ ಮಾಡಿದ್ದು.
0: ಓಕೆ ಓಕೆ ಓಕೆ, ಸರಿ. ನಿಮಗೆ ಆಗಲೇ ಹೇಳಿದಾಗೆ ಒಂದು ನುಡಿಗಟ್ಟುಗಳನ್ನ ಹೇಳ್ತೀವಿ, ಅದ್ರ ಬಗ್ಗೆ ಒಂಚೂರು ಮಾತಾಡಿ.
1: ಆಯ್ತು ಸರ್.
0: ಈಗ ತಲೆದೂಗು ಅಂತ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಿ?
1: ತಲೆದೂಗು
0: ತಲೆದೂಗು ಅದ ಅರ್ಥ, ಮತ್ತು ಅದಕ್ಕೆ ಒಂದು ವಾಕ್ಯ ಹೇಳಿ.
1: ಹೌದೌದು ಅಂತ ಹೇಳುದಕ್ಕೆ ತಲೆ ತೂಗುದು ಸರ್. ನಾವು ಮಾತಾಡುವಾಗ ಒಬ್ರು ಮಾತನ್ನು ಕೇಳಿಕೊಂಡಿರ್ತಾರಲ್ಲ, ಅದಕ್ಕೆ ತಲೆ ತೂಗು ಅಂತ ಹೇಳುದು ನಮ್ಮ ಊರಿನಲ್ಲಿ.
0: ಓಹೋ, ನಿಮ್ಮ ಊರಿನಲ್ಲಿ?
1: ನಮ್ಮ ಊರಿನಲ್ಲಿ ಎಲ್ಲ ಕಡೆಯಲ್ಲಿ ಹಾಗೆ
0: ಬೇರೆ ಬೇರೆ ಊರಿನಲ್ಲಿ ಬೇರೆ ಇರ್ತಾ ಇದೆಯಾ?
1: ಕೆಲವರು

0: ಅಂದ್ರೆ ಅದು ನಮ್ಗೆ ಅವರ ಮಾತು ಅಥವಾ ಹಾಡು ಏನೋ ಒಂದು ಅವರು ಅದು ನಮ್ಗೆ ಸಂತೋಷ
1: ಹಾಡು ಬರ್ತದೆ, ಹಾಡುವನ್ನು ನಾವು ಕೇಳಿಕೊಂಡು ಹೇಳಿಕೊಂಡಿರ್ತಾರಲ್ಲ,
0: ಅದು ನಮ್ಮ ಮನಸ್ಸಿಗೆ ಇಷ್ಟವಾದಾಗ ತಲೆ ದೂಗ್ತಾ ನಮ್ಗೆ ಗೊತ್ತಿಲ್ಲದ ಹಾಗೆ ಆನಂದವನ್ನ ಹಾಡನ್ನ ಆಸ್ವಾದಿಸ್ತಾ ಕೇಳ್ತಾ ಸಂತೋಷ ಪಡುವಂತದ್ದು ಅಂತ ಹಾಗೆ.
1: ಹೌದು ಸರ್, ಹೌದು ಸರ್.
0: ಓಕೆ ಓಕೆ ಓಕೆ. ಈಗ ಸಮಯ ಸಹ ಬಹಳ ಕಡಿಮೆ ಇದೆ, ನಿಮ್ಗೆ ಯಾವ ಗೀತೆ ಬೇಕು ನಿಮ್ಗೆ?
1: ಅಂತಕನ ಸಂಚು ಚಿತ್ರದಿಂದ ಸರ್, ಜೀವನ ಸಂಜೀವನ ಅಂತ ಒಂದು ಹಾಡು ಉಂಟಲ್ಲ ಸರ್,
0: ಈ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳೆಲ್ಲ ಕೇಳ್ತೀರಿ ನೀವು?
1: ಎಲ್ಲ ಕಾರ್ಯಕ್ರಮವನ್ನು ನಾವು ಏನೇನ ಮೂಲಕ ಸಹ ಕೇಳ್ತೇವೆ, ಮೊಬೈಲ್ ಅಲ್ಲಿ ಸಹ ಕೇಳ್ತೇವೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಕೆಲಸದಿಂದ ಬರುವವರೆಗೆ ಕೇಳ್ತೇನೆ ಸರ್, ಮತ್ತೆ ಮನೆಯಲ್ಲಿ ಕೇಳುವುದು ಸರ್.
0: ಅದೇ ಅದೇ, ಈಗ ಈಗ ಕೆಲಸ ಸಮಯದಲ್ಲಿ ಬೇರೆ ಕೇಳ್ತಾ ಇದ್ದೀರಿ?
1: ಹಾ, ಅಲ್ಲಿ ಕೆಲಸದಲ್ಲಿ ರೇಡಿ ಇಟ್ಟುಕೊಂಡು ಕೇಳುವುದು ಸರ್, ಮತ್ತೆ ಬರುವಾಗ ಅದನ್ನ ಅವರು ಕೇಳಿಕೊಂಡು ಇರ್ತಾರೆ, ಮತ್ತೆ ನಾನು ಮನೆಯಲ್ಲಿ ಬಂದು ಕೇಳುವುದು ಸರ್.
0: ಓಕೆ ಓಕೆ, ಒಟ್ಟಾರೆ ರೇಡಿಯೋವನ್ನ ಬಹಳ ಹಚ್ಚಿಕೊಂಡಿದ್ದಾರೆ.
1: ಹೌದು ಸರ್.
0: ಓಕೆ ಓಕೆ, ಈಗ ಯಾವ ಗೀತೆ ಬೇಕು ನಿಮಗೆ?
1: ಅಂತಕನ ಸಂಚು ಚಿತ್ರದಿಂದ ಜೀವನ ಸಂಜೀವನ ಅಂತ ಒಂದು ಹಾಡು ಉಂಟಲ್ಲ,
0: ಹಾಡು ಹೇಳ್ತೀರಿ ನೀವು?
1: ಅದೇಳ್ತೇನೆ ಸ್ವಲ್ಪ
0: ಇಲ್ಲ,
1: ಅದು ಹೇಳ್ತೇನೆ ಸ್ವಲ್ಪ ಸ್ವಲ್ಪ ಹೇಳ್ತೇನೆ.
0: ಓಕೆ ಓಕೆ, ಈಗ ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸರ್, ನಮಸ್ತೆ.
0: ಹಂತಗನ ಸಂಚು ಚಿತ್ರದ ಈ ಗೀತೆಗೆ ಗೀತೆಯನ್ನು ಹಾಡಿದರೆ ವಾಣಿಜ್ಯರಂ ಹಾಗೂ ಪಿ ಜಯಚಂದ್ರನ್, ಕುವೆಂಪು ಅವರ ಗೀತೆ ಇದು, ವಿಜಯ್ ಭಾಸ್ಕರ್ ಅವರ ಸಂಗೀತ.

ಕೇಳಿದ್ರೆ ಇಷ್ಟು ಹೊತ್ತು ನಿಮ್ಮ ಇಷ್ಟದ ಹಾಡನ್ನು ಪ್ರೀತಿಯಿಂದ ಕರೆ ಮಾಡಿ ಕೇಳಿ ಕೇಳಿಸಿದ್ರಿ. ಈ ಥರ ಶ್ರೋತೃಗಳಿಗೂ ಸಮಯದ ಅಭಾವ, ಈ ಥರ ಶ್ರೋತೃಗಳಿಗೆ ಕರೆ ಮಾಡಲು ಪ್ರಯತ್ನಿಸುವಾಗ ಸಿಗಲಿಲ್ಲ ಕರೆ, ಸಮಯ ಆಗಿ ಹೋಯಿತು ಎಂಬ ಭಾವನೆ ಬೇಸರ ಬೇಡ. ಮುಂದಿನ ದಿನಗಳಲ್ಲಿ ಅಂದರೆ ಮತ್ತೆ ಮಂಗಳವಾರ ಮತ್ತು ಗುರುವಾರದಲ್ಲಿ ಇದೇ ಕಾರ್ಯಕ್ರಮಗಳಿರ್ತವೆ, ಆವಾಗ ಕರೆ ಮಾಡಿ ಮತ್ತೆ ಭೇಟಿಯಾಗೋಣ. ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ ನೀಡಿದವರು ಮುರುಗೇಶನ್ ಹಾಗೂ ರಂಜಿತ್ ಕುಮಾರ್ ಅವರು. ನಮಸ್ಕಾರ.

ಕೇಳಿದರೆ ಇನ್ನು ಮುಂದೆ 12:05 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕೇಳುವಿರಿ, ಪಶ್ಚಾತ್ತಾಪ. ಬಳಿಕ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ ಕಾರ್ಯಕ್ರಮವಿದೆ. ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಆರೋಡತ್ತು ಆಯಿಮೆ, ಪ್ರಸ್ತುತಿ ಬಾಚರಣೆ ಅಂಡ ಪಿ ಅಪ್ಪಣ್ಣ. ಹಾಗೆಯೇ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಿ ಎ ರಾಜಣ್ಣ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂತ 2015ನೇ ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನ ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನ ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನ ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಹಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನ ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015ರಿಂದ 2026ನೇ ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನ ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನು ತೆರೆಯಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
0: ನೈರುತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈರುತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ.

0: ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು ಪೂರ್ವ ಸಿದ್ದತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
2: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ರೆ ಇಷ್ಟರಲ್ಲೇ ಬಂದ್ಬಿಡ್ತಾ ಇದ್ಲು, ಆದ್ರೆ ಅವಳು ವಾಪಸ್ ಬರೋದಿಲ್ಲ ಕಣ. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯಾ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೆ ಹೋಗಿರ್ಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರು ಅವಳ ಪರವಾಗಿ ಮಾತನಾಡೋದನ್ನ ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗುವೊಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ 1 ತಿಂಗಳು ಮೇಲಾಯ್ತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನೂ ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನ್ ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದುಬಿಡು ಅಮೃತ, ಇಲ್ಲಾಂದ್ರೆ ಇವನು ಇವನ ಹೆಂಡತಿ ಜಪ

ಮಾಡ್ಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನ್ ಇಲ್ಲಿಗೆ ಬಂದ್ರೆ ಅವನ್ ಮನ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದ್ರೆ ನಾಳೆನೆ ನಾನು ಲಗೇಜ್ ಸಮೇತ ನಿಮ್ಮ ಮನೆಗೆ ಬಂದ್ಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತುಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನಾ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರು ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ, ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರ. ಆದ್ರೆ ಅವಳ ಗಂಡನ ಮಾತನ್ನ, ಅವನ ಮನಸ್ಥಿತಿಯನ್ನ ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದ್ಯಾ? ಒಂದು ಸಂಸಾರ ಒಡೆದು ಹೋಯ್ತು ಅಂದ್ರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ. ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯ್ತು ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನ ಮಾತ್ರ ಕೇಳ್ಕೊಂಡು ಅವಳನ್ನ ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ ಮಾತು ಜಾಸ್ತಿ ಆಯ್ತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್. ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ, ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ. ನೋವಿನಿಂದ ನುಡಿದ ಸ್ವರೂಪ್. ಏಯ್ ಏಯ್, ಏನ್ ಮಾತಾಡ್ತಾ ಇದೀಯಾ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ವನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆಯಾಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನ ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನು ಎಷ್ಟೇ ಬೈದ್ರೂ ಬಯಸ್ಕೊಳ್ತಿದ್ಲೆ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ. ಆದ್ರೆ ನೀನೇ ಅವಳನ್ನ ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನ ತಿನ್ಕೊಂಡವಳು, ನತದೃಷ್ಟೆ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೆ ಇದ್ದವಳು ಈ ತರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ವನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡ್ಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ? ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದ್ರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನ ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್. ಅಮ್ಮ, ಏನ್ ಮಾತನಾಡ್ತಾ ಇದೀಯಾ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದ್ರೆ ನಿನ್ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯ್ತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಎಲ್ಲಾ ಸತ್ಯ ಹೊರಗೆ ಬಂದ್ರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೇ ನಡುಗಿಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗಿವತ್ತು? ನಾನು ಹೇಳಿದ್ದೆ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದೀಯಾ? ಹೌದಮ್ಮ, ತಾಯಿ ಅಂದ್ರೆ ದೇವತೆ ಅಂತಾನೆ ನಾನಿಷ್ಟು ದಿನ ನಂಬಿಕೊಂಡಿದ್ದೆ. ಆದ್ರೆ ಸತ್ಯದ ದರ್ಶನ ಆದ್ಮೇಲೆ ನಿನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ ಮೇಲೇನೆ ಸಿಟ್ಟು ಬರ್ತಾ ಇದೀಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೀಯಾ ಅನ್ಕೊಂಡಿದ್ದೆ. ಆದ್ರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೀಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯ್ತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೀಯಾ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡರು ವನಜ. ಅಯ್ಯೋಯ್ಯೋ, ಏನ್ ಅನ್ಯಾಯ ಸ್ವರೂಪ ಇದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನ ನನ್ ಮೇಲೆ ಹಾಕಿದ್ರೆ ನಾನೇನ್ ಮಾಡ್ಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದ್ದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ವನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ.

0: ನನ್ನ ಮಗಳು ಅಂದ್ರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನ ನನಗೆ ಹೇಳಿದ್ರೂ ಕೂಡ ನಾನು ನಂಬಲಿಲ್ಲ. ನೀನು ಅಂಥವಳ ಅಲ್ಲ ಅಂತಾನೇ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನ ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನ ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇನೆ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದ್ರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನ್ ಕಾಪಾಡಿಕೊ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೊ, ಇಲ್ಲ ಅಂದ್ರೆ ಅಮ್ಮನ ಜೊತೆ ನೀನು ಕೂಡ ಜೈಲ್ ಸೇರ್ಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗ್ಲಿಲ್ಲ, ನನಗೂ ಮೋಸ ಮಾಡ್ಲಿಲ್ಲ. ಹಾಗೆ ಇನ್ನೊಂದ್ ಮಾತಮ್ಮ, ಅಮೃತನ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತಿದ್ದೀಯಲ್ಲ, ನಾನೆಲ್ಲಾದ್ರೂ ಅಮೃತನ ಮದ್ವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನ ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆಯಾಗಿದ್ದ ನನ್ನ ಗೆಳತಿ ಸವಿತಳನ್ನ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನ್ ಮದುವೆ ಆಗ್ಬೇಕು ಅಂತ ನೀನ್ ಕನ್ಸ್ ಕಾಣ್ತಾ ಇದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದ್ರೆ ನಿನಗೂ ಆಗ್ಬೇಕು. ಆದ್ರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿಪಾಲು ಮಾಡೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದ್ರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೋ. ನಾನೇನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ. ನಾನು ಹೇಗಾದರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ. ಒಂದು ದಿನನೂ ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾಳೆ. ಆದ್ರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದ್ರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರ್ಬೇಕು ಅಂದ್ರೆ ಅವಳು ಈ ಪರಿಸರದಿಂದನೇ ದೂರ ಹೋಗ್ಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದ್ರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ. ಅದನ್ನ ಮತ್ತೆ ಸರಿಪಡಿಸ್ಲಿಕ್ಕಾಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗ್ಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ರು ರೈಟರ್ ಅನ್ನ ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರ್ತಾರೆ. ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ಅವರನ್ನ ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ. ಯಾಕಂದ್ರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ. ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಾವಗೀತೆ ಸುಬ್ರಾಯ ಚೊಕ್ಕಾಡಿ ಅವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಸಿಂಚನ ಪುಟ್ಟ ಮಕ್ಕಳ ಕಲರವ.
10: ಉದಾಕರ ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ.
9: ಇದೇ ಶನಿವಾರ ಬೆಳಿಗ್ಗೆ 9:05.
11: ಸಿಂಚನ
9: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತ ಬಾಲ ಪ್ರತಿಭೆ ಮಡಿಕೇರಿಯ
12: ಸಮನ್ಯು.
9: ಈ ಬಾಲ ಪ್ರತಿಭೆಯೊಂದಿಗಿನ ಸಂದರ್ಶನ.
10: ಒಂದೇ ಮಣ್ಣಿನ ಒಂದೇ ಸತ್ವದ ಒಂದೇ ಸಂಸ್ಕೃತಿ ತಾಣವಿದು.
9: ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಿಗ್ಗೆ 9:05.
12: ಮತ್ತೆ ಸ್ವಲ್ಪ ಹೊತ್ತು ಮೊಬೈಲ್, ಸ್ವಲ್ಪ ಹೊತ್ತು ಆಟ ಆಡೋದು, ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡೋದು, ಸ್ವಲ್ಪ ಹೊತ್ತು ಪಿಯಾನ್.
9: ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರು ಪ್ರಸಾರ ಆಗುತ್ತೆ. ಆಗ ಕೂಡ ನೀವು ಸಿಂಚನ ಕಾರ್ಯಕ್ರಮವನ್ನ ಕೇಳಬಹುದು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ,
13: ಸಿಂಚನ ಪುಟ್ಟ ಮಕ್ಕಳ ಕಲರವ.
9: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ವ್ಯಕ್ತಿ ವಿಶೇಷ.
14: ಫೇಲ್ ಆದ್ರೆ ತಂದೆಗಲ್ಲ ಲಾಸ್ ಅಂತ ಕೇಳಿದ ಅವನು. ಆನಂತರ ತಂದೆನ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಿದೆ, ಆಮೇಲೆ ಒಂದ್ಸರಿ ಹೋದ.
9: ಭಾಗವಹಿಸುತ್ತಿದ್ದಾರೆ ಕೊಡಗಿನ ಪೊನ್ನಂಪೇಟೆಯ ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿ ಹಾಗೂ ನಡಿಕೇರಿಯ ವೃತ್ತಿ ತರಬೇತುದಾರರಾದ ಚೊಟ್ಟೆ ಕಾಳಪಂಡ ಪೃಥ್ವಿ ಉತ್ತಯ್ಯ ಅಲಿಯಾಸ್ ಸಿಯು ಹುಣಚ್ಚ. ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ಶ್ರೋತೃಗಳ ಕಾರ್ಯಕ್ರಮ ಕೇಳ್ತೀರಲ್ಲ.

0: ಆಕಾಶವಾಣಿ ಇದೀಗ ಕೇಳಿ
1: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ
0: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶಮುಖ್.
1: ನೋಡಿ ಪ್ರಿಯ ಕೇಳುಗರೆ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು ಉಸಿರಿಗೆ ಭರವಸೆಯನ್ನು ಕೊಡುವ, ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
2: ನಮಸ್ಕಾರ ಮೇಡಮ್. ಎಲ್ಲ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು.
3: ಡಾಕ್ಟರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳಿಬಿಡಿ.
2: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ JNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾಮಿನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
3: ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
2: ಈಗ ನಾನು ಪೋಸ್ಟ್ MD ಇಂದ 17 ನನ್ನ ಸೇವೆ ನಡೀತಾ ಇದೆ.
3: 17 ತುಂಬಾ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
2: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮೊದಲು ಪ್ಲಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಅಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೌವ್ ಜನರಲ್ ಮೆಡಿಸಿನ್ ಅಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯಿತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟಲ್ಲಿ ನೋಡುವಾಗಲಿ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತೆ ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್. ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ನು ಮತ್ತೆ ನ್ಯೂಮೋನಿಯಾ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ತರ ಆಗೋದ್ರಿಂದ ಅಲ್ಲಿನೂ 60-80% ಪೇಷಂಟ್ಸ್ ರೆಸ್ಪಿರೇಟರಿ ಡಿಸೀಸ್ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡ್ ಅನ್ನು ಚಾಯ್ಸ್ ಮಾಡ್ಕೊಂಡೆ. ಬಿಕಾಸ್ ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು, ಮತ್ತೆ ಈ ತರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಬೇಕಾಗಿದ್ದ ಒಂದು ಬ್ರಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒಂದೇ ಒಂದ್ MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು.
3: ತುಂಬಾ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷ?
2: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆನೋವು, ತೂಕ ಕಡಿಮೆ ಆಗುವುದು, ಮತ್ತು ಕಫದಲ್ಲಿ ರಕ್ತ ಬರೋದು, ಈ ಥರ ಸಮಸ್ಯೆಗಳಿಂದ, ಈ ಥರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್ ಅಂತ ನಾವು ಅದನ್ನು ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುವೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕೋಬ್ಯಾಕ್ಟೀರಿಯಲಲ್ಲಿ TB ಇರುತ್ತೆ. ಮತ್ತು ನಾನ್ ಇನ್ಫೆಕ್ಟಿವಲ್ಲಿ ಅಸ್ತಮಾ, COPD, ಇಂಟ್ರಸ್ಟಿಷಿಯಲ್ ಲಂಗ್ ಡಿಸೀಸ್ ಈ ಥರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವಾ ನಾನ್ ಇನ್ಫೆಕ್ಟಿವಾ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
3: ಡಾಕ್ಟ್ರೇ, ಇಲ್ಲಿ ಅಸ್ತಮಾ ಮತ್ತು COPD ನಡುವಿನ

0: ಸಣ್ಣ ವ್ಯತ್ಯಾಸವೇನಿದೆ ಅಂತ?
1: ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಎರಡು ಒಂದು ಎರಡರಲ್ಲಿ ಏನಿರುತ್ತೆ, ಕೆಮ್ಮು ದಮ್ಮು ಉಸಿರಾಟಕ್ಕೆ ತೊಂದರೆ. ಆಸ್ತಮಾ ಅಂದರೆ ಇದು ಎಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂದರೆ ಆವಾಗ ಆವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು, ಇದು ಆಸ್ತಮಾಗೆ ಸಂಬಂಧಪಟ್ಟಿದ್ದು. ಆಸ್ತಮಾ ಚೈಲ್ಡ್ಹುಡ್ ಆಸ್ತಮಾ, ಅಡೋಲಸೆಂಟ್ ಆಸ್ತಮಾ ಮತ್ತು ಅಡಲ್ಟ್ ಆಸ್ತಮಾ ಅದು ಕ್ಲಾಸಿಫೈ ಮಾಡ್ತೀವಿ. COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು ಕಫ ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು ಫೋರ್ತ್ ಆರ್ ಫಿಫ್ತ್ ಡೆಕೆಡ್ ಡಿಸೀಸ್ ಅಂದರೆ 40 ವಯಸ್ಸು ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಅಂಡ್ ಅದರ್ ರೀಸನ್ ಇರುತ್ತೆ.
0: ಡಾಕ್ಟ್ರೆ, ಈಗ ಕ್ಷಯ ರೋಗ TB ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
1: TB ಒಂದು ಏಜ್ ಓಲ್ಡ್ ಡಿಸೀಸ್, ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ TB. ಮೊದಲಿನಕ್ಕಿಂತ ಈಗ TBಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಅವರ ಕ್ಷಯ ರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು ಕಫ, ಕಫದಲ್ಲಿ ರಕ್ತ, ಈವ್ನಿಂಗ್ ರೈಸ್ ಆಫ್ ಟೆಂಪರೇಚರ್ ಮತ್ತು ಲಾಸ್ ಆಫ್ ಅಪೆಟೈಟ್ ಲಾಸ್ ಆಫ್ ವೇಟ್ ನಿಂದ ಬರಳುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ AFB ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಇಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟಪ್ಸ್ ಅಂಡರ್ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ, ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯ ಇದೆ. ಪೇಷಂಟು 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದೀವಿ ಪೇಷಂಟ್ಸ್ಗೆ.
0: ಡಾಕ್ಟ್ರೆ ನೋಡಿ, ಇದು TB ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
1: TB ಎಲಿಮಿನೇಷನ್ ಪ್ರೋಗ್ರಾಮ್ ಇತ್ತು. ಇದೀಗ ನಾವು TB ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್ ಅಂದರೆ ಗೌರ್ಮೆಂಟ್ ಕಮಿಟ್ಮೆಂಟು, NGOs ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತು ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟಿಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗೆ ನಾವು TB ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತು ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ, ನಾವು ಇದನ್ನು ಪ್ರೀ ಪ್ರೋಗ್ರಾಮಿಕ್ ಎರ ಆ್ಯಂಡ್ ಪ್ರೋಗ್ರಾಮಿಕ್ ಎರ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906 ಇಂಡಿಯಾನಲ್ಲಿ ಫಸ್ಟ್ ಟೈಮಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ TB ಪೇಷಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ಥರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ನೋಡಿದ್ದು 1906 ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರ ಅಂತ ಬಂದರೆ 1961 ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದಮೇಲೆ 1961 ಫಸ್ಟ್ ಟೈಮು TB ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ TB ಕಂಟ್ರೋಲ್ ಪ್ರೋಗ್ರಾಮ್, ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ನು 1996 ಅದೇ ಪ್ರೋಗ್ರಾಮ್ TB ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನು ಗೇನ್ ಆಯಿತು, ಏನು ಡಿಸ್ಅಡ್ವಾಂಟೇಜಸ್ ಇತ್ತು, ಏನು ಅಡ್ವಾಂಟೇಜಸ್ ಇತ್ತು, ಏನು ಅಪ್ಡೇಷನ್ ಬೇಕು, ಏನು ಫಾರ್ವರ್ಡ್ ಆಗಿ ಮಾಡಬೇಕಿತ್ತು ಅಂತ ಮಾಡಿ 1997 ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪಾಸಿಡಾಗಿ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲಲ್ಲೇ ಮಲ್ಟಿಪಲ್ ಡ್ರಗ್ಸ್ನಿಂದ ಇಂಟೆನ್ಸಿವ್ ಫೇಸ್ ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೆ, ಮತ್ತು ಇವ್ಯಾಲ್ಯುವೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು, ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ TB ಆರ್ MDR TB ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ 2006 ಡಾಟ್ಸ್ ಪ್ಲಸ್ ಅಂತ ಸಪ್ರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ TBಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021 ಮತ್ತೆ ಅದೇ ಸೇಮ್ ಪ್ರೋಗ್ರಾಮನ್ನು ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮ್ ಇಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ ಇವ್ಯಾಲ್ಯುವೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸು ಕೊಟ್ಟು ಪೇಷಂಟ್ಗೆ ಕ್ಯೂರ್

0: 100%, ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ ಎನ್ ಜಿ ಒಸ್, ಇವನ್ ಡಬ್ಲ್ಯೂ ಎಚ್ ಒ ಅಂಡ್ ಅದರ್ ಕಾರ್ಪೊರೇಟ್ ಕಂಪನೀಸ್ ಆರ್ ಇನ್ವಾಲ್ಡ್ ಇನ್ ಟಿ ಬಿ ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಲ್ಡ್ ಅಂತ ಒಂದು ಕಾಮನ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ.
1: ಅಂದ್ರೆ ನಾವು ಭಾರತ ದೇಶದವರು ಕ್ಷಯ ರೋಗ ಮುಕ್ತ ಭಾರತ ದೇಶದತ್ತ
0: ಕಾಣಬಹುದು, ಹೋಗ್ತಾ ಇದೀವಿ, ಹೋಗ್ತಾ ಇದೀವಿ, ಹೋಗ್ತಾ ಇದೀವಿ, ಹೋಗ್ತಾ
1: ಇದೀವಿ.
0: ಸೊ ಬಿಫೋರ್ ದಿಸ್ 2015 ಮೊರ್ಟಾಲಿಟಿ ರೇಟ್ 21 ಪರ್ ಲ್ಯಾಕ್ ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96-98% ಬರ್ತದೆ.
1: ಡಾಕ್ಟ್ರೆ, ಈಗ ನಾವು ನಿಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ.
0: ನಿಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲೇ ಆರ್ ಕಂಪೇರ್ ಟು ಟಿ ಬಿ, ಅಲ್ಲಿ ಟಿ ಬಿ ಅಲ್ಲಿ ತಿಂಗಳಾನುಗಟ್ಲೆ ಅಥವಾ ವಾರಾನುಗಟ್ಲೆ ರೋಗಿ ಬಳತಿರ್ತಾನೆ. ನಿಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್, ಅಕ್ಯೂಟ್ ಅಂದ್ರೆ ಒಂದು ಎರಡು ದಿನ, ಮೂರು ದಿನ ಅಥವಾ ಒಂದು ವಾರದೊಳಗೇನೆ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ನೋವು, ಈ ತರ ಸಮಸ್ಯೆಗಳಲ್ಲಿ ಬಳತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು, ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗುತ್ತೆ.
1: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ? ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
0: ಧೂಮಪಾನದಿಂದ ಸ್ಮೋಕಿಂಗ್ ಅಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದ್ರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ ಏನು ಇನ್ ಇಂಡಿಯಾ ಸೆಟಪ್ ಅಲ್ಲೇ ಪ್ರಿವಿಲೆನ್ಸ್ ರೇಟು 14-16% ಇದೆ ಹೂ ಆರ್ ಅಬೋ ಏಜ್ 40. ಮತ್ತೆ ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೊಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ತರ ಕ್ಯಾನ್ಸರ್ಸ್ ಆಗ್ತದೆ. ಸೊ ಆನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60-70,000 ಕೇಸಸ್ ಆರ್ ಆನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
1: ಡಾಕ್ಟ್ರೆ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ಐಸಿಯುಗೆ ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
0: ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯರಿಟಿ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ದಿ ಸಿವಿಯರಿಟಿ ಒಂದು ಪೇಷಂಟ್ನ ಒ ಪಿ ಡಿ ಬೇಸಸ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡ್ ಅಲ್ಲ ಅಂದರೆ ಜಸ್ಟ್ ಆವಿ ಆಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದರೆ ಅಲ್ಲಿ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ ಐ ವಿ ಆಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ, ಐ ಸಿ ಯು ಅಂತ ಬಂದಾಗ, ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇಲ್ಲಿರ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹ್ಯಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
1: ಅದನ್ನೇ ನಾನು ಕೇಳ್ಬೇಕಂತಿದ್ದೆ. ವೆಂಟಿಲೇಟರ್ ಅಂದ್ರೆ ಎಲ್ಲರೂ ಭಯ ಪಟ್ಕೊಳ್ತಾರೆ. ವೆಂಟಿಲೇಟರ್ ಅಂದ್ರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು.
0: ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀರಿ ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸ್ ಅಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದ್ರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶ್ವಲಿ ಪೇಷಂಟ್ಗೆ ಉಸಿರಾಡಕ್ಕೆ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹೇಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತ ಸ್ವಲ್ಪ ಸೀವಿಯರ್ ಆದರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ, ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷಿನ್ ಆಕ್ಸಿಜನ್ ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತದೆ. ಇನ್ವೇಸಿವ್ ವೆಂಟಿಲೇಷನ್ ಅಂದ್ರೆ ಪೇಷಂಟ್ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ನ ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷಿನ್ ಕನೆಕ್ಟ್ ಮಾಡೋದೆ ಅವಾಗ ಪೇಷಂಟ್ ಕೃತಕವಾಗಿ ಉಸಿರಾಡುತ್ತೆ. ಆ ಮಷಿನಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷಿನ್ ಈಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಈಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಪೇಷಂಟ್ ಈಸ್ ಡೂಯಿಂಗ್ ಈಸ್ ಬ್ರೀದಿಂಗ್ ಆರ್ ಹೀ ಈಸ್ ಬ್ರೀದಿಂಗ್ ಈಸ್ ಓನ್ ಮಷಿನ್ ಈಸ್ ಸಪೋರ್ಟಿಂಗ್ ಹಿಮ್. ಇನ್ನೇನು ಓ ಟು ಇನ್ಹೇಲೇಷನ್ ಆಕ್ಸಿಜನ್ ಸಪ್ಲಿಮೆಂಟರಿ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ ನೇ ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ.
1: ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ?
0: ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಏನ್ ಇನ್ಫೆಕ್ಷನ್ ಇದ್ದಾಗ ಅದರ ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ವೆನ್ ದ ಟೋಟಲ್ ಡಬ್ಲ್ಯೂ ಪಿ ಸಿ ಕೌಂಟ್ ವಿಚ್ ರೀಚಸ್ ಮೋರ್ ದನ್ 26,000 ಆರ್ 30,000 ಪ್ಲಸ್, ಪೇಷಂಟ್ ಇಸ್ ಹ್ಯಾವಿಂಗ್ ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ ಅಂಡ್ ದೆನ್ ಟೆಕ್.

0: ಹಿಪ್ನಿಯಾ ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ, ಅಂದ್ರೆ ಮಲ್ಟಿಪಲ್ ಇನ್ಫೆಕ್ಷನ್, ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
1: ಹೀಗಾಗಿ ಅದು ತುಂಬಾ ಅಪಾಯಕಾರಿಯಾಗಿ
0: ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನಿಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸ್, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನ್, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸ್, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸ್, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸ್, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್.
1: ಡಾಕ್ಟ್ರೇ, ಈಗ ICUನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು?
0: ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಜನ್ಸ್ ಇರುತ್ತವೆ. ಸೊ ಆ ಪ್ರೊವಿಜನ್ಸ್ ಅಲ್ಲೇ ಫಸ್ಟ್ ICU ಅಲ್ಲೇ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಅಂಡ್ ವಿಸಿಟಿಂಗ್ ಟೈಮ್ಸ್ ಅಲೌನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ICU ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, ಹೀಸ್ ಕಂಡೀಷನ್, ಹೀಸ್ ಪ್ರೋಗ್ರೆಸ್, ಹೀಸ್ ಇಂಪ್ರೂವ್ಮೆಂಟ್. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ ಕೊಡ್ತೀವಿ. ಹಾಗೆ ನೀವು ಕೇಳಿದಂಗೆ ಅಟೆಂಡರ್ಸು, ಬೈಸ್ಟ್ಯಾಂಡರ್ಸ್ ಅವರು ಇದು ಬಹಳ ಅಪ್ರಿಹೆನ್ಸಿವ್ ಇರ್ತಾರೆ. ಅವ್ರಿಗೆ ಈಗರ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸ್ ಅಲ್ಲೂ ಮೇಮ್ ಕೇಳೋ ಕ್ವಶನ್ಸ್ ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ, ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ದು ಕಂಡೀಷನ್ನು, ರೋಗ ಪ್ರೊಗ್ರೆಷನ್ನು, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಕೊಂಡು, ಅಥವಾ ಆಫ್ಟರ್ನೂನ್ ಪ್ರೊಗ್ರೆಷನ್, ಈವ್ನಿಂಗ್ ಪ್ರೊಗ್ರೆಷನ್, ಓವರ್ ನೈಟ್ ಪ್ರೊಗ್ರೆಷನ್, ಅವ್ರ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್, ಆರ್ ಡೇ ಬೇಸಿಸ್, ಆರ್ ನೈಟ್ ನೈಟ್ ಅಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ ಕ್ರಿಟಿಕಲ್ ಇರೋದ್ರೆ ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್.
1: ಹೌದು.
0: ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈಸ್ಟ್ಯಾಂಡರ್ಸ್ ಅಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ICU ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮ್ಗೆ ಇಂಪಾರ್ಟೆಂಟ್ ಪೇಷಂಟ್, ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್, ನಾವು ಕೊಡ್ತಿರೋದ ಟ್ರೀಟ್ಮೆಂಟು, ಚಿಕಿತ್ಸೆ, ಆ ಚಿಕಿತ್ಸೆಗೆ ಪೇಷಂಟು ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಭಾಳ ಆಂಗ್ಸೈಟಿ ಇರುತ್ತೆ, ಮತ್ತು ಗಾಬರಿ ಇರುತ್ತೆ. ಅದನ್ನು ನಾವು ಅವರಿಗೆ ಇರೋ ಸಿಚುವೇಶನ್ನು, ನೈಜ ಸಿಚುವೇಶನ್ನನ್ನು ಆ ಟೈಮ್ಗೆ, ಕಾಲಕ್ಕೆ ತಕ್ಕಂಗೆ, ಈವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ. ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟ್ ಆಗಿ ತಗೋತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋದು, ಈ ತರ ನೋಡೋದು ಬಹಳ ಇಂಪಾರ್ಟೆಂಟ್.
1: ಡಾಕ್ಟ್ರೇ, ಮಳೆಗಾಲದಲ್ಲಿ, ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು ಅನ್ನೋದನ್ನ ತಿಳಿಸಿ.
0: ಯೂಶುವಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗಾರೆ ಇದು ರೆಸ್ಪಿರೇಟರಿ ಇಲ್ನೆಸ್ಗಳು ಬಹಳ ಕಾಮನ್. ಕೆಮ್ಮು, ಶೀತ, ನೆಗಡಿ, ಇದು ಯಾರಿಗೂ, ಸಣ್ಣ ಮಗುನಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ COPD, ಆಸ್ತಮಾ, ಬ್ರಾಂಕಿಯಾಕ್ಟೈಸಿಸ್ ಈ ತರ ಇರೋ ಪೇಷಂಟ್ಸ್ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದ್ರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ತರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಚಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬಾ ಖಾರ ತಗೋದು, ತುಂಬಾ ಫ್ರೈಡ್ ಐಟಮ್ಸ್ ತಿನ್ನೋದು ಆ ತರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಐತೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್.
1: ಸರಿ ಡಾಕ್ಟ್ರೆ, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ?
0: ಸೊ ಇದ್ರ ಸಂಬಂಧ ಇವೆ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಈ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನು ಒಬ್ರು ನಾವು ಉಸಿರಾಟದ ತೊಂದರೆ ಆದರೆ ಸ್ಪೆಷಲಿಸ್ಟ್ಗೆ ಹೋಗ್ಬೇಕಂತ,
1: ಅದಕ್ಕೆ
0: ಉಸಿರಾಟದ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ರೋಗಕ್ಷಣ. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲೇ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ

0: ಅದೇ ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ಫಿಸಿಷಿಯನ್ಸ್ಗೆ ಹೋಗ್ಬೋದು. ಸೊ ಫಿಸಿಷಿಯನ್ಸ್ ಎಮ್ ಡಿ ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಅದೇ ನ್ಯೂಮೋನಿಯಾ ಟಿಬೋಕ್ಲೋಸಸ್ ಅಸ್ತ್ಮ ಈ ಥರ ಬಂದ್ಬೋದು. ಸೊ
1: ರೋಗ ವಿಪರೀತಗೊಂಡಾಗ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟ್ರೆ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಅಂತ,
0: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲಿ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಇಫ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್.
1: ಹೌದು.
0: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆಯ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
1: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು?
0: ಹೌದು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು ಸಿಒಪಿಡಿ ಅಂತೀವಿ, ಸಿಒಪಿಡಿ ಅಲ್ಲಿ ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ ಸಿಒಪಿಡಿ ಆಸ್ತಮ ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ಗೆ ವಾಯು ಮಾಲಿನ್ಯ ಅಂದ್ರೆ ಫ್ರೀಕ್ವೆಂಟ್ ಆಗಿ ಎಕ್ಸಾಜರ್ಬೇಷನ್ಸ್ ಆಗ್ತವೆ, ಅಂದ್ರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್ ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ತರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡಿಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಅಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
1: ಪ್ರಿಕಾಷನ್ಸ್ ಅನ್ನು ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ ಡಾಕ್. ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
0: ಮನಸ್ಸಿಗೆ ಹತ್ತಿರವಾಗಿದೆ ಅಂದರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸ್ ಅಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದ್ರು, ನೀನು ಬೇರೆ ಕಡೆ ಬೇರೆ ಜನ ಸಿಗ್ಬೋದು, ಈ ಪ್ಲೇಸ್ ಅಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸ್ ಅಲ್ಲೇ ನೀನು ಓದಿರೋದ್ರಿಂದ, ಇದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಜನರಿಗೆ ಸೇವೆ ಮಾಡೋ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲೇ ನಾನು ಡಿಸ್ಟಿಕ್ ಅಥಾರಿಟೀಸ್ ಮತ್ತು ಡಿಸ್ಟಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಅವಾಗಿನ ಡಿ ಸಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು ವೈ ಎಸ್ ಪಟೇಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 bed ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ಗು ಕೋವಿಡ್ ಕೇರಿಗೆ ಫೆಸಿಲಿಟೀಸ್ ಹಂಗೆ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟಿಕ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಡಿಸ್ಟಿಕ್ ಅಮಾಂಗ್ ಕರ್ನಾಟಕ ಅಂಡ್ ಇವನ್ ಬೆಸ್ಟ್ ಡಿಸ್ಟಿಕ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟಿಕ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ ಡಿ ಸಿ ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮ್.
1: ಕೋವಿಡ್ ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
0: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಅಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ತರ ಧೂಮಪಾನದಿಂದ ದೂರ ಇರಬೇಕು, ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ ನಿಂದನೂ ದೂರ ಇರಬೇಕು. ಯಾಕಂದ್ರೆ ಆಲ್ಕೋಹಾಲಿಸಮ್ ನಿಂದ ವಿಪರೀತ ಅಲ್ಲ ಅವರಿಗೆ ಇಮ್ಯುನೋ ಸಪ್ರೇಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
1: ಸರಿ ವೈದ್ಯರೇ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
0: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
1: ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರೇ.
0: ನಮಸ್ಕಾರ.
1: ಇದೀಗ
2: ಇದುವರೆಗೆ
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್

0: ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
1: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್,
0: ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
2: ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿ

ದೇಶದಲ್ಲಿ ಬಿತ್ತನೆಯಾಗುತ್ತಿರುವ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 65 ಮಿಲಿಯನ್ ಹೆಕ್ಟೇರ್ ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ, ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳೋದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಈ ಯೋಜನೆಯ ಮುಖ್ಯ ಉದ್ದೇಶ. ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಎನ್ನುವ ಘೋಷದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡೋದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನು ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರುವುದರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು, ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸೋದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆ

ಸಂಸ್ಥೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 93,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿದ್ದು, ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರಿಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನು ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರುಣ್ ನಾಯಕ್.

0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 22, 25, 27 ಮತ್ತು ಶೇಕಡಾ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
2: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿದೆ.

0: ಇರಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವುದು, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
1: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾಬ್ ಮತ್ತು ಕೆಶ್ಮ್ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರಗಳಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದೆ.

ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 1:15
1: ಸಿಂಚನ ಪುಟ್ಟ ಮಕ್ಕಳ ಕಲರವ.
2: ಉದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ.
1: ಇದೇ ಶನಿವಾರ ಬೆಳಿಗ್ಗೆ 9:05
3: ಸಿಂಚನ
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ಬಾಲ ಪ್ರತಿಭೆ ಮಡಿಕೇರಿಯ
2: ಸಮನ್ಯು.
1: ಈ ಬಾಲ ಪ್ರತಿಭೆಯೊಂದಿಗಿನ ಸಂದರ್ಶನ.
2: ಒಂದೇ ಮಣ್ಣಿನ ಒಂದೇ ಸತ್ವದ ಒಂದೇ ಸಂಸ್ಕೃತಿ ತಾಣವಿದು.
1: ತಪ್ಪದೆ ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 9:05.
2: ಮತ್ತೆ ಸ್ವಲ್ಪ ಹೊತ್ತು ಮೊಬೈಲ್, ಸ್ವಲ್ಪ ಹೊತ್ತು ಆಟ ಆಡೋದು, ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡೋದು, ಸ್ವಲ್ಪ ಹೊತ್ತು ಪಿಯರ್.
1: ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರು ಪ್ರಸಾರ ಆಗುತ್ತೆ. ಆಗ ಕೂಡ ನೀವು ಸಿಂಚನ ಕಾರ್ಯಕ್ರಮವನ್ನ ಕೇಳಬಹುದು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?
4: ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ವ್ಯಕ್ತಿ ವಿಶೇಷ.
5: ಫೇಲ್ ಆದ್ರೆ ತಂದೆಗಲ್ಲ ಲಾಸ್ ಅಂತ ಕೇಳಿದ ಅವನು. ಅನಂತರ ತಂದೆನ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಿದೆ, ಆಮೇಲೆ ಒಂದ್ ಸರಿ ಹೋದ.
1: ಭಾಗವಹಿಸುತ್ತಿದ್ದಾರೆ ಕೊಡಗಿನ ಪೊನ್ನಂಪೇಟೆಯ ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿ ಹಾಗೂ ನಡಿಕೇರಿಯ ವೃತ್ತಿ ತರಬೇತುದಾರರಾದ ಚೊಟ್ಟೆ ಕಾಳಪಂಡ ಪೃಥ್ವಿ ಉತ್ತಯ್ಯ ಅಲಿಯಾಸ್ ಸಿಯು ಹುಣಚ್ಚ. ತಪ್ಪದೇ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ಶ್ರೋತೃಗಳೇ, ಕಾರ್ಯಕ್ರಮ ಕೇಳ್ತೀರಲ್ಲ,
0: ಆಕಾಶವಾಣಿ ಮಡಿಕೇರಿ. ಈಗ ರಾಜು ಅನಂತಸ್ವಾಮಿಯವರ ಸ್ವರದಲ್ಲಿ ಒಂದು ಭಾವಗೀತೆ. ಗೀತೆ HS ವೆಂಕಟೇಶ ಮೂರ್ತಿಯವರದು.

ಕೇಳಿದರೆ ಕಳೆದ 12 ವರ್ಷಗಳಲ್ಲಿ ಭಾರತದ ಪ್ರಮುಖ ಸಾಧನೆಗಳು ಇಂತಿವೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಆರ್ಥಿಕತೆ, ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಕಲ್ಯಾಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಜನಸಾಮಾನ್ಯರ ಸಬಲೀಕರಣವನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಅನೇಕ ಯೋಜನೆಗಳು ಮತ್ತು ಸುಧಾರಣೆಗಳನ್ನು ಜಾರಿಗೊಳಿಸಿದೆ. ಅವುಗಳಲ್ಲಿ ಆರ್ಥಿಕ ಅಭಿವೃದ್ಧಿ, ಡಿಜಿಟಲ್ ಇಂಡಿಯಾ, ಕೃಷಿ ಮತ್ತು ರೈತರ ಕಲ್ಯಾಣ, ಮಹಿಳಾ ಸಬಲೀಕರಣ, ಆರೋಗ್ಯ ಕ್ಷೇತ್ರ, ಮೂಲಸೌಕರ್ಯ ಅಭಿವೃದ್ಧಿ, ಸಾಮಾಜಿಕ ಕಲ್ಯಾಣ ಯೋಜನೆಗಳು, ಅಂತರಿಕ್ಷ ಮತ್ತು ವಿಜ್ಞಾನ, ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಇವುಗಳು. ಕಳೆದ 12 ವರ್ಷಗಳ ಅವಧಿಯಲ್ಲಿ ಭಾರತವು ಸಮಗ್ರ ಅಭಿವೃದ್ಧಿಯತ್ತ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದೆ. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ನ್ಯಾಯ, ತಂತ್ರಜ್ಞಾನ, ಕೃಷಿ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿನ ಈ ಸಾಧನೆಗಳು ವಿಕಸಿತ ಭಾರತ ನಿರ್ಮಾಣದತ್ತ ಸಾಗುತ್ತಿರುವ ದೇಶದ ಪಯಣವನ್ನು ಪ್ರತಿಬಿಂಬಿಸುತ್ತದೆ.

ಕೇಂದ್ರ ಸರ್ಕಾರದ 12 ವರ್ಷಗಳ ಯೋಜನೆಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಹೆಣ್ಣು ಮಕ್ಕಳ ಸಬಲೀಕರಣದತ್ತ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಭಾರತದಲ್ಲಿ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕುಸಿತ, ಶಿಕ್ಷಣದಲ್ಲಿ ಹಿಂದುಳಿದಿರುವಿಕೆ ಹಾಗೂ ಲಿಂಗ ಸಮಾನತೆ ಮುಂತಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರ 2015 ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯ ಮುಖ್ಯ ಉದ್ದೇಶ ಹೆಣ್ಣು ಮಕ್ಕಳನ್ನು ರಕ್ಷಿಸುವುದು, ಶಿಕ್ಷಣ ನೀಡುವುದು ಮತ್ತು ಸಮಾಜದಲ್ಲಿ ಅವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸುವುದು. ಈ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸುವ ಜಾಗೃತಿ ಕಾರ್ಯಕ್ರಮಗಳು, ಬಾಲಕಿಯರ ಶಿಕ್ಷಣಕ್ಕೆ ಪ್ರೋತ್ಸಾಹ ಹಾಗೂ ಮಹಿಳಾ ಸಬಲೀಕರಣದ ಕುರಿತು ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ. ಲಿಂಗಾನುಪಾತ ಸುಧಾರಣೆ, ಶಾಲಾ ದಾಖಲಾತಿ ಪ್ರಮಾಣ ಹೆಚ್ಚಳ ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಸಮಾಜದ ದೃಷ್ಟಿಕೋನದಲ್ಲಿ ಬದಲಾವಣೆ ತರಲು ಈ ಯೋಜನೆ ಸಹಕಾರಿಯಾಗಿದೆ. ಕಳೆದ 12 ವರ್ಷಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದ ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಕೇವಲ ಒಂದು ಯೋಜನೆಯಲ್ಲ, ಅದು ಸಮಾಜದಲ್ಲಿ ಸಮಾನತೆ ಮತ್ತು ಗೌರವವನ್ನು ಬೆಳೆಸುವ ಜನಾಂದೋಲನವಾಗಿದೆ. ಶಿಕ್ಷಿತ ಮತ್ತು ಸಬಲ ಮಹಿಳೆಯರು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ. ಆದ್ದರಿಂದ ಪ್ರತಿಯೊಬ್ಬರೂ ಹೆಣ್ಣುಮಕ್ಕಳ ಶಿಕ್ಷಣ ಮತ್ತು ಬೆಳವಣಿಗೆಗೆ ಬೆಂಬಲ ನೀಡುವುದು ಅತ್ಯಗತ್ಯವಾಗಿದೆ.

ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆ, ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿ. ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯಡಿ ದೇಶಾದ್ಯಂತ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಿ ಕಡಿಮೆ ಬೆಲೆಯ ಜನರಿಕ್ ಔಷಧಿಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಸಾಮಾನ್ಯವಾಗಿ ಬ್ರ್ಯಾಂಡೆಡ್ ಔಷಧಿಗಳ ಬೆಲೆ ಹೆಚ್ಚಾಗಿರುವುದರಿಂದ ಅನೇಕ ರೋಗಿಗಳಿಗೆ ಚಿಕಿತ್ಸೆ ವೆಚ್ಚ ಭಾರವಾಗುತ್ತದೆ. ಜನೌಷಧಿ ಯೋಜನೆಗಳ ಮೂಲಕ ಅದೇ ಗುಣಮಟ್ಟದ ಔಷಧಿಗಳನ್ನು ಬಹಳ ಕಡಿಮೆ ದರದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಈ ಯೋಜನೆಯಡಿ ಮಧುಮೇಹ, ರಕ್ತದೊತ್ತಡ, ಹೃದಯ ರೋಗ, ಕ್ಯಾನ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಅಗತ್ಯವಿರುವ ಔಷಧಿಗಳು ಲಭ್ಯವಿದೆ. ಸಾವಿರಾರು ಜನೌಷಧಿ ಕೇಂದ್ರಗಳು ದೇಶದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಜನೌಷಧಿ ಯೋಜನೆ ಆರೋಗ್ಯ ಸೇವೆಯನ್ನು ಹೆಚ್ಚು ಸುಲಭ ಮತ್ತು ಕೈಗೆಟುಕುವಂತೆ ಮಾಡಿದೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಆರೋಗ್ಯದ ಮೇಲೆ ಆಗುವ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಇದು

ಯೋಜನೆಗೆ ನೆರವಾಗಿದೆ. ಎಲ್ಲರಿಗೂ ಆರೋಗ್ಯ ಎಂಬ ಗುರಿ ಸಾಧಿಸುವ ದಿಸೆಯಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆ ಒಂದು ಮಹತ್ವದ ಹೆಜ್ಜೆಯಾಗಿದೆ.

ಆರ್ಥಿಕ ಭದ್ರತೆಯನ್ನು ನೀಡುವ ಯೋಜನೆ ಕೂಡ ಒಂದು. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015 ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಆರಂಭಿಸಿತು. ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಭಾಗವಾಗಿರುವ ಈ ಯೋಜನೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ವಿವಾಹದಂತಹ ಭವಿಷ್ಯದ ಅಗತ್ಯಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶ ಹೊಂದಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣುಮಕ್ಕಳ ಹೆಸರಿನಲ್ಲಿ ಖಾತೆಯನ್ನು ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ತೆರೆಯಬಹುದು. ಈ ಯೋಜನೆಯ ಪ್ರಮುಖ ವಿಶೇಷತೆ ಎಂದರೆ ಇತರ ಉಳಿತಾಯ ಯೋಜನೆಗಳಿಗಿಂತ ಹೆಚ್ಚು ಬಡ್ಡಿದರ ದೊರೆಯುವುದು. ಜೊತೆಗೆ ಆದಾಯ ತೆರಿಗೆ ಸೌಲಭ್ಯಗಳು ಇವೆ. ಸುಕನ್ಯಾ ಸಮೃದ್ಧಿ ಯೋಜನೆ ಪೋಷಕರಲ್ಲಿ ಉಳಿತಾಯದ ಅಭ್ಯಾಸವನ್ನು ಬೆಳೆಸಿದ್ದು ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ವಿಶ್ವಾಸವನ್ನು ಹೆಚ್ಚಿಸಿದೆ. ಉನ್ನತ ಶಿಕ್ಷಣ, ವೃತ್ತಿಪರ ತರಬೇತಿ ಹಾಗೂ ಇತರ ಅಗತ್ಯಗಳಿಗೆ ಈ ನಿಧಿ ನೆರವಾಗುತ್ತದೆ. ಕಳೆದ ಹಲವು ವರ್ಷಗಳಲ್ಲಿ ಲಕ್ಷಾಂತರ ಕುಟುಂಬಗಳು ಈ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದೆ. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸಬಲೀಕರಣಕ್ಕೆ ಆರ್ಥಿಕ ಬೆಂಬಲ ಒದಗಿಸುವಲ್ಲಿ ಈ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಮತ್ತು ಅವರ ಕನಸುಗಳಿಗೆ ಆರ್ಥಿಕ ಬಲ ನೀಡುವ ಪರಿಣಾಮಕಾರಿ ಯೋಜನೆಯಾಗಿದೆ.

ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಕೊಡವು ಸಿರಿ ಕಾರ್ಯಕ್ರಮದಲ್ಲಿ ಆ ರೋಡತ್ ಐಮೆ ಕಾರ್ಯಕ್ರಮ ಪ್ರಸ್ತುತಿ ಬಾಚರಣಿ ಅಂಡ ಪಿ ಅಪ್ಪಣ್ಣ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಿ ಎ ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರಾತ್ರಿ 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ನಂತರ ಮೆದುಳು ಜ್ವರಕ್ಕೆ ಕುರಿತು ಚಿಕಿತ್ಸೆ ಕುರಿತು ಡಾಕ್ಟರ್ ಸಿ ಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.

0: ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿ ರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ ಶೇಕಡ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ದಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 1,12,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ.

0: ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ ಎರಡು ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿಯಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ದಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ದಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ದಿ ಯೋಜನೆ 2031ಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ

ರೇನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15ಕ್ಕೆ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಜಿಲ್ಲಾ ವಾರ್ತಾಪತ್ರ ಸಂಜೆ 6:30, ಕೃಷಿರಂಗ ಕಾರ್ಯಕ್ರಮ 6:51, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾ ಶಿವಪ್ರಕಾಶ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ,

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್. ಸಮಯ ಸರಿಯಾಗಿ 4 ಗಂಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
1: ರೀ, ಇವತ್ತೇ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್.

0: ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900012822
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಸಿಂಚನ, ಪುಟ್ಟ ಮಕ್ಕಳ ಕಲರವ.
4: ಉದಾಕರ ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ.
3: ಇದೇ ಶನಿವಾರ ಬೆಳಿಗ್ಗೆ 9:05.
0: ಸಿಂಚನ
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ಬಾಲ ಪ್ರತಿಭೆ ಮಡಿಕೇರಿಯ
5: ಸಮನ್ಯು.
3: ಈ ಬಾಲ ಪ್ರತಿಭೆಯೊಂದಿಗಿನ ಸಂದರ್ಶನ.
4: ಒಂದೇ ಮಣ್ಣಿನ ಒಂದೇ ಸತ್ವದ ಒಂದೇ ಸಂಸ್ಕೃತಿ ತಾಣವಿದು.
3: ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಿಗ್ಗೆ 9:05.
5: ಮತ್ತೆ ಸ್ವಲ್ಪ ಹೊತ್ತು ಮೊಬೈಲ್, ಸ್ವಲ್ಪ ಹೊತ್ತು ಆಟ ಆಡೋದು, ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡೋದು, ಸ್ವಲ್ಪ ಹೊತ್ತು ಪಿಯಾನ್.
3: ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರು ಪ್ರಸಾರ ಆಗುತ್ತೆ. ಆಗ ಕೂಡ ನೀವು ಸಿಂಚನ ಕಾರ್ಯಕ್ರಮವನ್ನ ಕೇಳಬಹುದು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?
6: ಸಿಂಚನ, ಪುಟ್ಟ ಮಕ್ಕಳ ಕಲರವ.
7: ಶ್ರೋತೃಗಳೇ, ಈಗ ಕಾರ್ಯಕ್ರಮ ಕೊಡಗಿನ ಜನಪದ ಹಾಡುಗಳು. ಇದರಲ್ಲಿ ಇಂದು ಕೇಳೋಣ ಅಮ್ಮತ್ತಿಯ ನರಸಯ್ಯ ಮತ್ತು ತಂಡದವರಿಂದ ವಾಲಗ.

0: ಇದುವರೆಗೆ ಕೊಡಗಿನ ಜನಪದ ಹಾಡುಗಳ ಕಾರ್ಯಕ್ರಮದಲ್ಲಿ ಅಮ್ಮತ್ತಿಯ ನರಸಯ್ಯ ಮತ್ತು ತಂಡದವರಿಂದ ವಾಲಕ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ವ್ಯಕ್ತಿ ವಿಶೇಷ.
2: ಫೇಲ್ ಆದ್ರೆ ತಂದೆಗಲ್ಲ ಲಾಸ್ ಅಂತ ಕೇಳಿದ ಅವನು. ಆನಂತರ ತಂದೆನ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಿದೆ, ಆಮೇಲೆ ಒಂದ್ಸರಿ ಹೋದ.
1: ಭಾಗವಹಿಸುತ್ತಿದ್ದಾರೆ ಕೊಡಗಿನ ಪೊನ್ನಂಪೇಟೆಯ ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿ ಹಾಗೂ ನಡಿಕೇರಿಯ ವೃತ್ತಿ ತರಬೇತುದಾರರಾದ ಚೊಟ್ಟೆ ಕಾಳಪಂಡ ಪೃಥ್ವಿ ಉತ್ತಯ್ಯ ಅಲಿಯಾಸ್ ಸಿಯು ಹುಣಚ್ಚ. ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಶನಿವಾರ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ಶ್ರೋತೃಗಳೇ, ಕಾರ್ಯಕ್ರಮ ಕೇಳ್ತೀರಲ್ಲ,
0: ಕೇಳುಗರೆ ಗಮನಿಸಿ, ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಖೇತ್ ಬಚಾವ್ ಅಭಿಯಾನ ಮತ್ತು ಅನಿಶ್ಚಿತ

0: ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ.
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ.
3: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
1: ನೆನಪು ನಿನಾದ.
0: ಆತ್ಮೀಯ ಶ್ರೋತೃಗಳೇ, ಇಂದಿನ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಆಲೆಮನೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ರಚನೆ ದೊಡ್ಡರಂಗೇಗೌಡ. ರಾಗ ಸಂಯೋಜಿಸಿದ್ದಾರೆ ಸಿ ಅಶ್ವಥ್ ಮತ್ತು ಎಲ್ ವೈದ್ಯನಾಥನ್.

ಮುಂದಿನ ಗೀತೆ ಬೆಂಕಿಯ ಬಲೆ ಚಿತ್ರದ್ದು, ಹಾಡಿದ್ದಾರೆ ಎಸ್ ಜಾನಕಿ. ಈ ಗೀತೆಯ ರಚನೆ ಜೀವುದಯ ಶಂಕರ್, ಸಂಯೋಜನೆ ರಾಜನ್ ನಾಗೇಂದ್ರ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನೆನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನೆನಾದ.
2: ಶ್ರೋತೃಗಳೇ, ಸಮಯ 4:44:45. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಬಂಧನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿರುವ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳೋಣ ಚಂದನದ ಗೊಂಬೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜೀವೋದಯ ಶಂಕರ್, ರಾಗ ಸಂಯೋಜನೆ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
5: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತಾದ್ರೆ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಮೇಜರ್ ಸ್ಟ್ರೋಕ್ ಆಗದೇನೆ ಇರಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 08212555000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ?
7: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್.

0: ಮೀಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900902
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:02:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ.

0: ಶ್ರೋತೃಳೆ ನಮಸ್ಕಾರ. ಇಂದೆತ್ರ ಕೊಡವಸಿರಿ ಕಾರ್ಯಕ್ರಮ ಕೇಳ್ಪಕಳ್ತ ನಿಂಗೆಲ್ಲರ್ಕೂ ತಕ್ಕಾರ. ಇಕ್ಕ ಆರೋಡತ ಆಯ್ಮೆ ಮಾಲರ ಇಂದೆತ್ರ ಕಾರ್ಯಕ್ರಮ
1: ಆರೋಡತ್ ಆಯ್ಮೆ ಪದ್ಧತಿ ಅಡಂಗಿತ್ತುಳ್ಳ ಬೀರ್ಯತನ ಅರಿಚಿಡುವ ಮಾಲೆ. ಪ್ರಸ್ತುತಿ ಬಾಚರಣಿಯಂಡ ಪಿ ಅಪ್ಪಣ್ಣ, ನಿರ್ವಹಣೆ ಕೂಪದಿರ ಶಾರದಾ ನಂಜಪ್ಪ.
2: ಆರೋಡ ಅನ್ನೋದು ವಾರಂಭ ವಾರಂಭ ತರ ವ್ಯಾಖ್ಯಾನ ತಪ್ಪ. ಬರೀ ಮನೆಗೆ ಆರೋಡ ಅನ್ನೋಣ ಅಲ್ಲ. ಅಲೋ, ನಾನು ಪೇರ್ತ ಜನ ಕೇಟ್ಟಾರಂಜ ಆರೋಡ ಅನ್ನಿಸಂಗಿ ಬಾಳೆ ಬಕ್ಕತ್ತಿಂಗಿ ಪುಡಿಚಿತ್ತು ಮನರ ಬೆಂಬರಿಲಿ ಸಣ್ಣ ದೂರಕತ್ತನ ಒಂದು ಪೊಟ್ಟು ಕಡಂಗು ಅನ್ನುವಂಗ. ಕಡಂಗು ಬಲ್ಯ ಕಡಂಗಲ್ಲ, ಸಾಧಾರಣ ಒಂದು 3 ಆಳಕ್ಕೆ ಕಡಂಗು ಇಪ್ಪ. ಆ ಕಡಂದಿರ ಒಳಭಾಗ ಅಲ್ಲಿಂಗಿ ಬಕ್ಕ ಕೆತ್ತಣಕ್ಕೆ ಬಕ್ಕ ಪೊರೆ ಅಂದು ಅನ್ನುವಂಗ. ಅಲ್ಲಿ ಕೆತ್ತಣೆ ಉಳ್ಳ ಎಲ್ಲಾ ಭಾಗಕ್ಕೂ ಆರೋಡ ಅಂದ ಅಣ್ಣು. ಇದು ಪೆರಿಯವು ಅಣ್ಣಿ ತಂದಂತ ತಕ್ಕು. ನಂಗಡ ಐನ ಮನೆಯ ವಿಷಯ ಪರಿವಕಪಕ ನಾನು ಪಂಡು ಪೆರಿಯ ಪರಿಯ ಇಂಗಡ ಕೂಡ ಕೂಡಿತು ಪೆರಿಯವು ನಾಲ್ಕು ಎಣ್ಣಿ ತಂದಾನ ಮಾತ್ರ ನಾನು ಕೆವಾಯ್ತು. ನಂಗಡ ಊರ್ರ ಪೊಡಮಂಡ ಮುತ್ತಣ್ಣ ಚೊಪ್ಪುಡಿರ ಬೊಳ್ಳ ತಾಯಿ ಕೋದಂಡ ಪೂಯಂಕಲು ಆ ಪಾಡಂಡ ಗಣಪತಿ ಕೂಪದಿರ ಕಾಳಪ್ಪಜ್ಜ ಇಂಥವೆಲ್ಲ ಇದ್ರ ಬಗ್ಗೆ ಹೆಣ್ಣಿನ ವಿಷಯ ಐಂಗಡ ಅಭಿಪ್ರಾಯತನ ನಾನು ಅಣ್ವಿ. ಕೊಡವಾಡ ಐನ ಮನೆಯನ್ನು ಫಸ್ಟ್ ಬಾಳೆಬಕ್ಕ ಅಂದ ಅಣ್ವ. ವಾಡೆ ಶುರುವಪ್ಪ ಬಾಳೆಬಕ್ಕ ತಿಂಜಿ ಮನೆ ಚೆನ್ನ ದೂರದಲ್ಲಿ ಓಣಿರ ತಲೆಯಲ್ಲಿ ಬಾಳೆಬಕ್ಕ ಇಪ್ಪ. ಏದೋರು ಕಾರ್ಬಾರು ಬಾಳೆಬಕ್ಕ ತಿಂಜಿಯೇ ಶುರುವಪ್ಪ. ಮಂಗಲ ಬಂದಿತ್ತು ಕಣ್ಣ ನಿಪ್ಪದು ಬಾಳೆಬಕ್ಕತ್ತಲು ಒಂದು ಬೆಂದುಕಳ ಅಯ್ಪದು ಬಾಳೆಬಕ್ಕತ್ತಿಂಜಿ ಮಂಗಲ ಉಳುಪೋದು ಬಾಳೆಬಕ್ಕತ್ತಿಂಜಿ ಇದೆಲ್ಲ ಬಾಳೆಬಕ್ಕತ್ತಿಂಜಿ ಶುರುವಪ್ಪ. ಪಂಡಿತ ಕಾಲದಲ್ಲಿ ಬೆಂದಿನ ಬಿಡುವಕ್ಕೆ ಮನೆಕಾರ ಎಲ್ಲ ಬಾಳೆಬಕ್ಕತ್ತಣ್ಣೆ ಬಂದಿತ್ತು ಬುಕ್ತಿತ್ತು ಅಲ್ಲಿ ಕೈಕಾಲ ಪುಡಿಚಿತ್ತು ಬುಡತ್ತೆ ಪೋಚಂಗಿ ಬಾರಿ ಬಲ್ಲಿ ಆ ಬೆಂದುಕ್ಕ ಅವಮಾನ ಮಾಡಿಸಿ ಅನ್ನುವಂಥದ್ದು ಆ ಪಂಡಿತ್ತು. ಆ ಬೆಂದುಕ ಅಸಮಾಧಾನ ಪಟ್ಟುವಂಥದ್ದು ಹಿಂಜತ್ತು. ಇನ್ನ ಪುತ್ತರಿಲಿ ಮನೆ ಪಾಡುವಕ್ಕೆ ಬಪ್ಪಗ ಮನೆ ಪಾಟಕಾರ ಪಾಟ ಕೇತುವುದೇ ಬಾಳೆಬಕ್ಕ ತಿಂಜಿ ಲೇ ಲಾಲೇ ಪಾಡಿ ಅಂದು ಓಣಿ ಕಾಯ್ತು ಕೊಡಿಕ ಬಪ್ಪ. ಅಲ್ಲಿಂದ ಶುರು ಅಪ್ಪ ಓಣಿ ಅದು ಕಲ್ಲೋಣಿ ಅಂದು ಅಂದ್ರೆ ಮುಮ್ಮಡ ಕಂಡ ಓಣಿ ಅಣ್ಣು. ಮೂಂದು ಮಡಕ್ಕಿ ಉಳ್ಳ ಓಣಿ ಮುಮ್ಮಡ ಕಂಡ ಓಣಿ ಅಣ್ಣು. ಆ ಓಣಿರ ದಂಡು ಬರಲು ಕಲ್ಲಿರ ಕಕ್ಕಟ್ಟಿಪ್ಪ ಓಣಿ ಎಲ್ಲ ಪತಿತ್ತು ಬಂದಿತ್ತ ಪಕ್ಕ ಉಬ್ಬಾಂಡಿ ಅಂದು ಉಬ್ಬ ಪ್ಲಸ್ ಕಂಡಿ ಉಬ್ಬಾಂಡಿ ಅಣ್ಣು. ಹಂಗೆ ಪಂಡಿನೇ ಇರುಂಬುರ ಗೇಟ್ ಎಲ್ಲ ಹಿಂಜಿತ್ತಲ್ಲ ಉಬ್ಬಡು ಅಂಜತ್ತು. ಆ ಬರಿಲು ಈ ಬರಿಲು ಬಲ್ಯ ಶ್ರೀಮಂತಂಗಡ ಮನೇಲಿ ಕಲ್ಲರ ಉಬ್ಬಾಂಡಿ ಪಂಜತ್ತು. ಇನ್ ಬಾಕಿ ಉಳ್ಳ ಅಂಗಡ ಮನೇಲಿ ಸಾಮಾನ್ಯ ಬೂಟಿ ಮರತ್ರ ಉಬ್ಬ ಕಣ್ಣು ಮಾಡಿತ್ತು.

ಉಬ್ಬಡು ಅಂತ ಇಪ್ಪಿಗೆ ಉಬ್ಬಾಂಡಿ ಉಬ್ಬಾಂಡಿ ಕಂಗಿತ್ ಪತ್ವ ಕಪಕ ಕೇಕಿಯ ಕಂಡಿ ಮನೆರ ಎದಕ್ಕೆರ ತಂಡಿ ಕಿಟ್ಟುವ ಹಂಗ ವರಬ ಪಟ್ಟಿಂದು ಅನ್ನು ಕೊಡತಕ್ಕಲು ಆಕಿನ ಪಟ್ಟಿಕೂ ಕಂಡಿಕೂ ವ್ಯತ್ಯಾಸ ಉಂಡಿ ಮನೆರ ಎದಕ್ಕೆ ಕೇಕಿಯ ನಡೆಯತ್ತಿಂಜಿ ಇಳಿಯುವ ಕಾಪಕ ಕಿಟ್ಟುವುದು ಕಂಡಿ ಅಂಡ್ ಆ ಬರಿ ಈ ಬರಿ ಇಪ್ಪದು ಪಟ್ಟಿ ಈ ಕೇಕಿಯ ಕಂಡಿಲು ಬೋಟಿಪ್ಪಲ ಪಟ್ಟಿಲು ಬೋಟಿಪ್ಪ ಸಾಧಾರಣ ಆಯ್ತು ಐನು ಮನೆಯಿಂದ ಇಳಿಯೋಕ ಬಲ್ತೆ ಬರೀಲು ಪಟ್ಟಿಪ್ಪದು ಮಾಮೂಲು ವಾಡಿಕೆ ಆ ಪಟ್ಟಿಲು ಕಬ್ಬೋಟಿಪ್ಪ ಅಂಗಡಿ ಎತ್ತರತ್ರ ಕಲ್ಲರ ಬೋಟಿಪ್ಪ ಇದು ಭಾರಿ ಮುಖ್ಯಪಟ್ಟ ಅವರು ಭಾಗ ನನ್ನ ಐನು ಮನೆಯರ ಪ್ರಾಮುಖ್ಯತೆ ಎಂತೋ ಅಣಕಂಗಿ ಪಂಡಿತ ಕಾಲತ್ತಲು ಮಾಣಿಕ ಮಲೆನಾಡಕ್ಕೆ ಚೋಮ ಪೋರಿ ಪೋಪಂತ ಕಾಲತ್ತಲು ಆ ಬೋಟಿಗೆ ಎಲ್ಲ ಸ್ವಾಮ ಪೋರಿಡುವಂತ ಸ್ಥಳ ಹಂಗ ಕಟ್ಟೊಂಜತ್ತಲೋ ಅಲ್ಲಿ ಕೌಂದಿ ಇಂದಿಪ್ಪ ಕೌಂದಿ ಅಣಿಸಿ ಹತ್ತಿರ ಬೆನ್ನಕ್ಕೆ ಪೋರು ನೆರಪಕ್ಕುಳ್ಳಂತ ಒರು ಮರತ್ರ ಒರು ಚೌಕಟ್ಟು ಆ ಕೌಂದಿನ ಹೆತ್ತಕ್ಕೆ ಬೆನ್ನಕ್ಕೆ ಕಟ್ಟಿರೊಂಜಿ ಪೋರು ನೆರತಿ ಅಲ್ಲಿಂಜಿ ಪೋಪಂತದು ಅಂದನೆ ಮಾಣಿಕ ಮಲೆನಾಡಕ್ಕೆ ಪೋಯ್ತು ಸ್ವಾಮ ಪೋರಿತ್ತು ಪೊಂಬಡ ಪೋರಿ ಎಂದು ಬಂದಿತ್ತು ಮಣ್ಣು ಮನೆಗೆ ಪತ್ವ ಕಪ್ಪಕ್ಕಲು ಕೂಡ ಆ ಬೋಟಿಲು ತಳ ಎಲ್ಲ ಕಟ್ಟಿರೊಂಜಿ ಅಲ್ಲಿ ಹೆಂಗಕ್ಕೆ ಪೂಜೆ ಎಲ್ಲ ಮಾಡಿರೊಂಜಿ ತಳ ಸಂಭ್ರಮ ಮಾಡುವಂಜತ್ತಲ್ಲೋ ಅಂದನೆ ಪುತ್ತರಿ ಚಂದ್ರಾಂದಿ ಎಂದು ಪುತ್ತರಿ ಬೇಲಿಂಜಿ ಕದು ಎಡ್ತ ಬಂದಿತ್ತು ಆ ಬೋಟಿರ ಸುತ್ತು ತಾಳು ಬೆಚ್ಚಿತ್ತು ಎಲ್ಲ ಅಲಂಕಾರ ಮಾಡಿತ್ತು ಅಲ್ಲಿ ಮಿಂಜ ಕದು ಬೆಚ್ಚಿತ್ತು ಅಲ್ಲಿ ಮುಂದು ನೆರೆ ಕಟ್ಟಿತ್ತು ಬೋಟಿಗೆ ಮಿಂಜ ಕಟ್ಟಿತ್ತು ಅನಪಿಂಜ ಕದನ ಮನೆಗೆ ಕೆತ್ತುವ ಅಲ್ಲಿ ಎತ್ತಡ ಬೆನ್ನಿಂಜಿ ಕೌಂದಿ ಕೈಪೋದು ಇಪ್ಪ ಈ ಒಕ್ಕಿ ಪಣಿಲಿ ತಳಾಂದ ಅನಪಿಂಜ ಒಕ್ಕಿಡುವ ಅಲ್ಲಿಯೇ ಆ ಬೋಟಿನ ಸುತ್ತು ಎಡ್ತ ಬಂದ ಅರಿಕಟ್ಟನೆಲ್ಲ ತಾಕಿ ಬೆಚ್ಚಿತ್ತು ಒಕ್ಕಿಟ್ಟಿತ್ತು ಒಕ್ಕಿಡಪೋ ಒಕ್ಕಾಟೋ ಇಂಥದ್ದೆಲ್ಲ ಮಾಡುವ ಪುತ್ತರಲ್ಲಿ ಕದು ಕಟ್ಟುವ ಇದೆಲ್ಲ ಅನುಪಿಂಜ ಕೇಕಿಯ ಮೊಟ್ಟಿಗೆ ಬರಂಡು ಮೂಂದು ಮೊಟ್ಟಿಪ್ಪ ವಾರಂದ ಮನೇಲಿ ಅಂಜಿ ಮೊಟ್ಟು ಇಪ್ಪ ವಾರಂದ ಮನೆಯರ ದಳ ನಾಲಡಿ ಎತ್ತರತ್ರ ದಳ ಇಪ್ಪ ವಾರಂದ ಮನೇಲಿ ಮೂಂದಡಿ ಎತ್ತರತ್ರ ದಳ ಕಲಂದಿತ್ತಿಪ್ಪ ಆ ಕೇಕಿಯ ಮೊಟ್ಟಿಗೆ ಪತ್ತು ಕಪಕ ಸುರುಳು ಎಡತೆ ಬರೀಲು ಕುಟ್ಟೋದು ಕನ್ನಿ ಕಂಬು ಅದು ಭಾರಿ ಪವಿತ್ರ ಅನ್ನದು ಅಲ್ಲಿಂದ ಕೈಯಾಲೆ ಬಪ್ಪ ಅದು ಮನೆಯರ ಆಯಕ್ಕೆ ಕೂಡುವ ಅಂದ್ರೆ ಪೆರಿಯ ಇಂಡ ತಕ್ಕು ಮನೆಯಲ್ಲಿ ಮಚ್ಚಿ ಬುಟ್ಟ ಉಳ್ಳಂತ ಕೈಯಾಲೆ ಉಂಡೆಂಗಿ ಅದು ಆಯಕ್ಕೆ ಕೂಡಿನ ಕೈಯಾಲೆ ಮಚ್ಚಿ ಬುಟ್ಟ ಇಲ್ಲತ್ತೆ ಇಕ್ಕತ್ತರ ಕಾಲದಲ್ಲಿ ಕಟ್ಟುವಂತ ಮನೆಯಲ್ಲ ಅದು ಹೊಸಾರೆ ಕೈಯಾಲೆ ಆ ಹೊಸಾರೆ ಕೈಯಾಲೆಯಲ್ಲಿ ಆಂಡೊಳಕ್ಕೆ ಎಕ್ಕಡ ಕಾಲು ಕಿಟ್ಟ ಕಾಮೊಟ್ಟೆಲ್ಲ ಕೂಡೋಲು ಕೈಯಾಲೆಕ್ಕೆ ಮಚ್ಚಿ ಉಂಡೆಂಗ ಅಲ್ಲಿಗೆ ಕಾಮೊಟ್ಟು ಕೂಡುವ ಕೈಯ ಅಲ್ಲಿಂಜಿ ಪಾವಿತ್ರೆ ಶುರು ಆಪ ಅದಂದ ಬಾಳೆ ಭಕ್ತತ್ತಿಂಜಿ ಕೈಯಾಲೆ ಕೆತ್ತನೆಕ್ಕೆ ಹೊರಭಾಗ ಹಚ್ಚಿ ಕೈಯಾಲೆ ಅನ್ನೋದು ಭಾರೀ ಒಂದು ಪ್ರಾಮುಖ್ಯತೆ ಉಳ್ಳಂತ ಒಂದು ಭಾಗ ಐನ ಮನೇಲಿ ಐ ಮರ ಅನ್ಸ ಅಯ್ಯಂಡ ಮರ ನಾಕು ಇಕ್ಕಾಯ್ತು ಅವ್ರ ಚೆನ್ನ ಸಮಯಕ್ಕೆ ಬಯ್ಯ ಐಚಟ್ಟಿದ ಮುತ್ತಣ್ಣ 1943 ಇಸವಿಲು ಕೊಡವ ಸಂಸ್ಕೃತಿ ಅನ್ನುವಂತಾನ ಕನ್ನಡದಲ್ಲಿ ಎಳೆದಿತ್ತು ಐಮರಕ್ಕೆ ಭಾರಿ ಪಾವಿತ್ರ್ಯ ಅನ್ಕಂಗೆ ಐಮರ ಮುಂಡತ್ತಿ ಬೆಚ್ಚಿರುವ ಕೈಲ ಐಮರತ್ತನ್ನ ಅಳಪಚಿರುವಕ್ಕ ನವ ಧಾನ್ಯ ಇಡುವ ಮೇಲೆ ಚೂರು ಚೂರು ಪೊನ್ನು ಬೊಳ್ಳಿ ಎಲ್ಲ ಇಟ್ಟಿತ್ತು ಆಂಡ ಮೇಲೆ ಬಲ್ಯ ಪೈಲು ಪಾರನ ಅಳಪಚಿರುವ ಅದೇ ಐಮರ ಮೂಂದು ಕಂಬು ಇಪ್ಪ ಕೈಯಾಲರ ಐಮರಕ್ಕೆ ಆ ಶುರುವತ್ತಿಯ ಕನ್ನಿಕಂಬು ಭಾರಿ ಚಾಯಲು ಪಾವಿತ್ರ್ಯತೆಯಲ್ಲಿ ಬೆಚ್ಚ ಉಂಡು ಚೀಪೆಲು ಒಡ್ಕೋಕಾಗ ಎನ್ನೇಂಗಿ ಗಲೀಜಾಚೆಂಗಿ ಪುಂಡೆ ಬಟ್ಟೆ ಮಾಡಿ ಎಂದು ಬಟ್ಟೆಲು ತೀಟೋಂಡು ಆ ಐಮರತ್ರ ಆ ಬರಿಕೂ ಈ ಬರಿಕೂ ಕಾಲಿಟ್ಟಿತ್ತು ಅಳಪಕಾಗ ಕೈಯಾಲೆಕ್ಕೆ ಮಾತ್ರ ಕಾಲಿಟ್ಟಿತ್ತು ಅಳಕೊಂಡು ಐಮರತ್ರ ಆ ಬರಿ ಈ ಬರಿಂಜಿ ಅಳಪಕಾಗ ಐಮರತ್ರ ಅಳತ್ತೋಲು ಅಲ್ಲಿ ಕಳ್ಳು ಕುಡಿಪ ಕೈಯ ಉಂಬ ಕೈಯ ಎಂಗಿ ಅಪ್ಪ ಅಂದು ಪೆರಿಯವು ಅಲ್ಲಿ ಅಳತಂಡು ಕಳ್ಳು ಕುಡಿಕೊಂಡಿಕೂ ಎದ್ದು ನಿಂದಂಡು ಕಳ್ಳು ಕುಡಿಸಿತ್ತು ಬೈ ಅಳತ್ತೋಲು ಅಚ್ಚಿಗೆ ಅಂದನೆಲ್ಲ ಕ್ರಮ ಇಕ್ಕಲು ನಡತಿಯನ್ನುಂಡು ಚೆನ್ನಂಗ ಜಾಗತ್ತಲು ಇನ್ನ ಐಮರತ್ತಲು ಎರಚಿ ನೀನು ಇಂತಾನ ಬಿಚ್ಚಿರೋಕಾಗ ಪೊರ್ಮೆರ ಬೆಂದಕ್ಕ ಬಾತಂಗಿ ಚೆನ್ನ ಕನ ಪಟ್ಟವು ವಯಸ್ಸಾನವು ಇನ್ನೋರು ಮನೆಯರ ಪಟ್ಟೆದಾರ ಪೆರಿಯವು ಅಲ್ಲ ಬಾತಂಗಿ

ಮಕ್ಕಳು ಆಕಿನ ಮನೆಗೆ ಬಾಕೆ ಬಂದ ಪೊಮ್ಮಕ್ಕ ಮಾತ್ರ ಐ ಮರತಿಲ್ ಅಳಪಕಯ್ಯ ಬಾಕೆ ಬಂದಂದು ಮನೆ ಮುಟ್ಟಿ ಪತ್ತು ಮಂದು ಮಾತ್ರ ಒಮ್ಮ ಅಳತಿತ್ತು ಎದುರುವ ಎದ್ದ ಪಿಂಗ ಚಾಣ ನೀರು ಕೈಚ ಪಿಂಗ ಐ ಮರತಿಲ್ ಅವಕ್ಕ ಅಳಪ ಹಕ್ಕು ಇಲ್ಲ ಅನ್ನಿ ಬಾ ಮನೆಗೆ ಒಂದು ಗೌರವ ಕೊಡ್ಪ ಬಾಮನರ ಪೆರಿಯನ ಬಾರಿ ಗೌರವತ್ತಲ್ಲಿ ಕಾಂಬು ಹಂಗ ಕೊಡ್ತ ಮೂಡಿಯ ಅವು ಎಕ್ಕ ಬೊಂಡಿಗೆ ಬಂತ ಅಳ್ಕೊಳು ಆಚಂಗಿ ಅಲ್ಲಿ ಐ ಮರತ್ರ ಬರೀ ಕಂಬೈ ಮರತ್ರ ಮಾತ್ರ ಇನ್ನಿ ದಂಡ ತರ ಐ ಮರಪ್ಪ ಒಂದು ಬೆಳಕ ಐ ಮಾರ ಅಣ್ಣ ದಕ್ಷಿಣ ಭಾಗದಲ್ಲಿ ಐ ಮಾರ ಅದು ಚೆನ್ನ ತಗ್ಗಿತಿಪ್ಪ ಹಂಗ ಬೆಳಕ ಐ ಮಾರ ಅಣ್ಣ ಇನ್ನ ಈ ಐ ಮರಕ್ಕೆ ಎದುರು ಬದುರು ಆಯ್ತು ಅಂಡ ಇನ್ನೋರು ಬರೀಲಿ ಉದ್ಯೋಗಿಪ್ಪ ಹಂಗ ತಾಂದಾಯಿ ಮರ ಅಣ್ಣ ಈ ತಾಂದಾಯಿ ಮರದಲ್ಲಿ ಯಾವ ಬಾತೆಂಗು ಎಲ್ಲಾರು ಅಳಕೊಳು ಅಂದಳ ಉಪಚಾರ ಮಾಡುವ ಬಾಳೋ ಪಾಟಕಾರ ಪಾಡುವ ಇಂಥದ್ದೆಲ್ಲ ಐ ಮರತಲ್ಲಿ ನಡಪ ಬೆಲ್ಕಾಯಿ ಮರ ಎಲ್ಲ ಮನೇಲೂ ಇತ್ತುಲೆ ವಾರದ ಮನೇಲಿ ದಕ್ಷಿಣ ಭಾಗದಲ್ಲಿ ಒಂದು ಕೋಂಬರೆಯಪ್ಪ ಆ ಕೋಂಬರಕ್ಕೆ ತೆದ ಕೈಯಾಲೆ ಕೋಂಬರೆ ಅಂದು ಈ ಕೈಯಾಲೆ ಕೋಂಬರೆ ಉಳ್ಳಂತ ಮನೇಲಿ ಬೆಲ್ಕಾಯಿ ಮರ ಇತ್ತುಲೆ ವಿರೋಧ ಬರೀಲಿ ತಾಂದಾಯಿ ಮರಪ್ಪ ಈ ಐಮರತ್ತನೇ ಕೊಡವಡ ಅನುಭವ ಮಂಟಪ ಅಂದು ನಂಗ ಕಾಕುಲು ಚಂಗಿ ಅಲ್ಲಿ ನಡಪಂತ ಕಾರ್ಯಕ್ರಮ ಎಲ್ಲ ಬಾರಿ ಚಾಯ್ ಬೈಟ್ ಅಂಜಿ ಆರು ಗಂಟೆಂಗಿ ಬೈಟ್ ಎಟ್ಟು ಒಂಬತ್ತು ಗಂಟೆ ಕೆತ್ತಣೆ ಅದು ಸಭೆ ಸಮಾರಂಭ ನಡಪಂತವ್ರ ಜಾಗ ಮನೆಕಾರ ಎಲ್ಲ ಕೂಡುವ ಅಂಜು ಗಂಟೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಪಡಪಿಸಿರುವ ಜಾಗ ಮಕ್ಕಳೆಲ್ಲ ಬಂದಿತ್ತು ಕಾಲು ಮೂಡು ಕತ್ತಿತ್ತು ದ್ಯಾವಳ ತೋತಿತ್ತು ಅಳತೋಂಡು ಎಲ್ಲ ಕೈ ಕಟ್ಟಿತ್ತು ಪೆರಿಯವು ಎಲ್ಲ ಬಾಯಿ ಪಾಠ ಎಣ್ಣೆ ಕೊಡಪ ಎಲ್ಲ ತರತರ ಶಾಸ್ತ್ರ ತಿಂಗತ್ರ ಪೆದ ವಾರತ್ರ ಪೆದ ನಾಳು ನಕ್ಷತ್ರ ತವರ ಪೆದ ಇಂಥವನ್ನೆಲ್ಲ ಪೆರಿಯವು ಎಣ್ಣೆ ಕೊಡ್ಪಕ್ಕ ಮಕ್ಕಳೆಲ್ಲ ಕೇಟಂಡು ಪ್ರತಿಯೊಬ್ಬನು ಅನ್ನೆಲ್ಲ ಪಡಿಚವ ಅಲ್ಲಿಯೇ ವಿದ್ಯಾಭ್ಯಾಸ ಶುರು ಮಾಡುವುದು ಕೈಯಲ್ಲ ದಂಡನೆ ಹೊರಳುವಾರ್ ಮಾಪಡೆ ಆಯ್ತಿಪ್ಪಕ್ಕ ಯುದ್ಧರಂಗತ್ತಿಂಜಿ ಪಡೆಪತ್ತು ಬಂದೈಗ ಅನುಭವ ಎಣ್ಣುವಕ್ಕೆ ಪ್ರತಿ ಓರು ಐನ ಮನೆಗೂ ಕಾಕು ಶುರುವಂಜತ್ತು ಎಂದನೆ ಏದೇದು ತರತ್ರ ಯುದ್ಧ ನಡೆದತ್ತು ಏದೇದು ಜಾಗತ್ತಲ್ಲಿ ಯುದ್ಧ ಹಚ್ಚಿ ಹೆಚ್ಚ ಕಾಳು ಚತ್ತತ್ತು ಅಂದನೆ ಯುದ್ಧಕ್ಕೆ ಪೋಯ್ತು ಬಂದೈಗ ಬಂದಿತ್ತು ಅಳ್ಕೊಂಡು ಚೆನ್ನ ಗದ್ದಾಳತ್ರ ಊಟ ಮಾಡಿತ್ತ ಅಂಗಡ ಅನುಭವತ್ತಿನ ಕೇಪಂತ ಒಂದು ಕಾರ್ಯಕ್ರಮ ಇಪ್ಪಂಜತ್ತು ಏದೇ ಐನ ಮನೆ ಆಡು ಅದು ಕೊಡವಡದೆ ಆಂಡುಂದಿಲ್ಲ ಬೋರೆ ಎಲ್ಲ ಕೊಡವ ಭಾಷಿಕ ಮೂಲ ನಿವಾಸಿಯಡ ಐನ ಮನೆ ಆಚೆಂಗಿ ಸರಿ ಅಲ್ಲಿ ಪೋಯ್ತು ಪಡೆಭೂಮಿರ ಅನುಭವತ್ತಿನ ಎಣ್ಣುವಕ್ಕ ಮಕ್ಕ ಮರಿ ಆಣು ಪೊಣ್ಣು ಎಲ್ಲ ಕೂಡಿತು ಕೇಪಂತ ಒಂದು ಕಾರ್ಯಕ್ರಮ ಫೇರ್ ಚಾಯ್ ಪಂಜತ್ತು ಹಿಂಗೆ ಬೋರೆ ಬುಡದಿನತ್ತಲ್ಲಿ ಕೈಯಾಲೆಯಲ್ಲಿ ಅಳ್ತಂಡು ನಂಗಡ ಜನ ಪೆರಿಯವು ತರಾವರಿ ಕತೆ ಎಣ್ಣಿ ತಪ್ಪ ಜತ್ತು ಇಡೀ ಮನೆಕಾರ ಅಲ್ಲಿ ಬಂತು ಕೂಡಿಯ ಉಂಡು ಮಕ್ಕ ಮರಿ ತೀರ ಕೂಡುಂಡು ಭಾರಿ ರಸತ್ರ ಕತೆ ಜಾನಪದ ಕತೆ ಆಯ್ತಿಕ್ಕು ಅಥವಾ ರಾಮಾಯಣ ಮಹಾಭಾರತ ಭಾಗವತ ತಲುಪಂತ ಎಲ್ಲ ಪೆರಿಯ ಅಕತ್ಯವು ವಿದ್ಯೆ ಇಲ್ಲತೆ ಪೋಚಿ ಭಾರಿ ಬುದ್ಧಿವಂತಂಗ ಎಲ್ಲ ಕತೆ ಗೊತ್ತಿನ ಜತ್ತು ನವರಸ ಭರಿತವಾನ ಕತೆನ ಹಾವ ಭಾವ ಕೂಟಿತ್ತು ಕೈಯಾಲೆಯಲ್ಲಿ ಎಣ್ಣೋಕ ಕೈಯಾಲೆ ತುಂಬ ಜನ ಇಪ್ಪಂಜತ್ತು ಸುತ್ತಮುತ್ತರ ಜನ ಆಲಪರಲ್ಲಿ ಇಪ್ಪವೆಲ್ಲ ಬಂದಿತ್ತು ಅಳ್ತಂಡು ಆನ ಕೇಟಿತ್ತು ಪೋಪಂಜತ್ತು ರಾಕ್ರಾಸಿಯಡ ಕತೆ ಕೂಳಿಯಡ ಕತೆ ಇಂಥ ಭಾರಿ ಮನೋರಂಜನರ ಕತೆ ಕೂಟಿಗೆ ಬೋಟರ ಕತೆ ಏದೇದು ತರತ್ರ ಬೋಟೆ ಜತ್ತು ಏದೇದು ಬೋಟೆಲು ಏದೇದು ತರತ್ರ ಅನುಭವ ಆಚಿ ಎಣ್ಣದು ಐಂಡೈಂಡ ಅನುಭವತ್ತನ ಎಣ್ಣುವಂಥವರು ಜಾಗ ಅದು ಆನಗುಂಡು ಕೈಯಾಲಿನ ಅನುಭವ ಮಂಟಪ ಅಂದು ನಂಗಳ ಎಣ್ಣೆವು ಆ ಕೈಯಾಲಲ್ಲುಳ್ಳ ಕನ್ನಿ ಕಂಬರ ಇನ್ನೋರು ಬೀರ್ಯ ಅಣಿಚಂಗಿ ಪ್ರತಿಯೊರು ಕಾರ್ಬಾರಕ್ಕೆ ಪೋಪ ಕಪಕ ಕನ್ನಿ ಕಂಬಿನ ತೊಟ್ಟಿತ್ತು ಆಂಗ್ ಮಂಡನ ಮುಟ್ಟಿಚಿಟ್ಟಿತ್ತು ಸ್ವಾಮಿ ಮಾಡಿತ್ತು ಕಾಲು ಪುಡಿಚಿತ್ತು ಮನೆಂಜಿ ಉಳಿಯೋಂಡು ಅಂದನೆ ತಾಮನೆ ಮೂಡಿಯ ತಾಮನೆಕ್ಕೆ ಬಪ್ಪ ಕಪ್ಪಕ್ಕ ಕನ್ನಿ ಕಂಬನ ತೊಟ್ಟಿತ್ತು ಆ ಕನ್ನಿ ಕಂಬರ ಕಾಲು ಪುಡಿಚಿತ್ತೇ ಒಳಕು ಕೂಡೋಂಡು.

ಸೈನ್ಯ ಕಣ್ಣಿಕಂಬಲು ಅಪವಿತ್ರ ಕೆಲಸ ಮಾಡುವಕಾಗ ಏದೋ ಸೂತಕ ಉಳ್ಳಂತ ಮನೆಕಾರ ಬಾ ತೆಂಗಿ ಆ ಕಣ್ಣಿಕಂಬನು ತೋಡುವಕಾಗ ಕೈಯಾಲೆಗೆ ಬರಲು ಅದು ವಾರದ ಮನೆಯಲ್ಲಿ ಕೈಯಾಲೆಕ್ಕೂ ಬಿಡುವಲೆ ಆ ಕಣ್ಣಿಕಂಬನ ಮಾತ್ರ ಅಪವಿತ್ರ ಮಾಡುವಂತ ಕಾರ್ಬಾರ ಮಾಡುವ ಕೈಯ ಪಿಯ ಒರು ಮೂಡಿ ಮಂಗಲಾನವ ಕುಳೆಮೆ ಆಯ್ತು ಪೆರುವಕ್ಕೆ ಆ ಮನೆಕ್ಕೆ ಪೋಪಕ ಪಕ್ಕ ಕಣ್ಣಿಕಂಬಕ್ಕೆ ಪೂಜೆ ಮಾಡಿತು ಪೋಂಡು ತೊಟ್ಟು ಕುಂಗಿ ಆಯ್ತು ಅಪ್ಪಕ್ಕ ಕಣ್ಣಿಕಂಬನ ತೊಟ್ಟಿತ್ತು ಕುಂಗಿರ ಮಂಡೆನ ಆ ಕಣ್ಣಿಕಂಬಕ್ಕೆ ಮುಟ್ಟಿ ಚಿಟ್ಟಿತ್ತು ಉಳಿತಂಡು ಪೋಂಡು ಇನ್ನಲ್ಲಂಗತ್ತು ಪಿಂಗ ಕೈಯಾಲೆ ಅನ್ನೋದು ಅವರು ಪಂಚಾಯತಿಗೆ ಆಫೀಸ್ ಮನೆರ ಪಂಚಾಯತಿಗೆ ಎಲ್ಲ ಕುಟುಂಬ ಅಕ್ಕಲ್ಲ ಕೂಡು ಕುಟುಂಬ ತುಂಬ ಜನ ಇಪ್ಪಂಜತ್ತು ಅಲ್ಲಿ ಇಲ್ಲಿ ಕೊಪ್ಪ ಕೋಡಲುಳ್ಳವು ಆಲಪ್ಪರಲುಳ್ಳವು ಎಲ್ಲ ಬಂದಿತ್ತು ಕೂಡೋಂಡು ಆ ಕೈಯಾಲೆಯಲ್ಲಿ ಹೆಂಗಡ ಅದು ಇದು ಚಿಲ್ಲರೆ ಪಲ್ಲರೆ ಪುಂಡು ಉಕಾರ ಉಂಡೆಂಗಿ ಅದನ್ನೆಲ್ಲ ತಿಳ್ಪಂತ ಒಂದು ಜಾಗ ಅದು ಅಲ್ಲಿ ಪಂಚಾಯತಿಗೆ ತೀರ್ಮಾನ ಕೊಡ್ತಂಜತ್ತು ಒಕ್ಕ ಪೆರಿಯವನು ಪಟ್ಟದಾರ ಆಯ್ತಿಕ್ಕು ಅಥವಾ ಆ ಕೊರೋಕರ ಆಯ್ತಿಕ್ಕು ಆ ತಮ್ಮ ಇಮಾರತಲ್ಲಿ ಅಳ್ತಂಡು ತೀರ್ಮಾನ ಕೊಡ್ಪ ಅಂಗನೆ ದುಡಿ ಸ್ಪರ್ಧೆ ಪಾಠ ಸ್ಪರ್ಧೆ ಪಂಡಿತ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ದುಡಿ ಪಂಜತ್ತು ಮರತ್ರ ದುಡಿಲೋ ದುಡಿ ನಡ್ತು ಬಂದಿತ್ತು ಕೈಯಾಲೆಯಲ್ಲಿ ದಾರಿಂಗಿಕ್ಕೆ ಪುಯ್ ಬೋರೆ ಪರ ಊರ್ರ ಬಿಂದುಕಳೆ ಆಡು ಅಪರೂಪತ್ರ ಜನಳೆ ಆಡು ದಾರಿಂಗಿ ಬಾತೆ ಅವ ಬಾಳೋ ಪಾಟಲ್ಲಿ ಇಂಟ್ರೆಸ್ಟ್ ಉಳ್ಳವಂದಾಚಂಗಿ ದುಡಿ ನಡ್ತು ಬಂದಿತ್ತು ಅಲ್ಲಿ ಬೆಚ್ಚಿರು ಕೈಯಾಲೆಯಲ್ಲಿ ಒಂದು ಹಣ್ಣುಲೆ ಅವ ಪಾಟಕಾರಂದಾಚಿ ಅಣ್ಣಿ ಅವಂಗೆ ಆಹ್ವಾನ ಅದು ದುಡಿ ಉಂಡು ನೀಕು ತಾಕತ್ತುಂಡಂಗಿ ಬಾ ನೀ ಪಾಡುವಕ್ಕಿಂದು ಅಣ್ಣುವಂತ ಅವ್ರ ಆಹ್ವಾನ ಪತ್ರಿಕೆ ಕೊಡ್ಪಲ್ಲ ಅಮ್ಮನ ದುಡಿ ಬೆಚ್ಚಿರು ಅವ ಎಕ್ಕ ದುಡಿಗೆ ಕೈ ಇಟ್ಟಿದ್ದು ದುಡಿಗೆ ಕೊಟ್ಟಿಲು ಸುಮಾರು ತರ ಉಂಡು ತಪ್ಪು ಕೊಟ್ಟು ನೆಪ್ಪು ಕೊಟ್ಟು ಕಡ್ತು ಕೊಟ್ಟು ಇವನ್ನೆಲ್ಲ ಅಣ್ಣುವ ತಪ್ಪು ಕೊಟ್ಟು ಕೊಟ್ಟಿತ್ತು ನೆಪ್ಪು ಕೊಟ್ಟು ಕೊಟ್ಟಿತ್ತು ಕಡ್ತು ಕೊಟ್ಟು ಕೊಟ್ಟಿತ್ತು ಅವ ಬಾ ನೀನು ನಾಡ ಕೂಡ ಪಾಡುವ ಅಳ ಎಂದು ಕಾಕೋರ್ ಸ್ಟೈಲ್ ಉಂಡಿ ತೆಂಗಕ್ಕೆ ಅದು ಬಪ್ಪಲೆ ಪಂಡ್ಯ ತೆಂಗ ಅಣ್ಣಿ ಅಕ್ಕ ಮನೆಕಾರ ದುಡಿ ಎಡ್ತಂಡು ಬಾಕಿ ಉಳ ಮುಂದೆ ದುಡಿನ ಎಡ್ತಂಡು ಅವು ಅಳತಿತ್ತು ಅಲ್ಲಿ ಅಕ್ಕ ಕೈಯಾಲಲ್ಲಿ ಪಾಟರ ಸ್ಪರ್ಧೆ ಅಪ್ಪಂಜತ್ತು ಪೈಪೋಟಿ ಅಪ್ಪಂಜತ್ತು ಆ ಪಾಟರ ಪೈಪೋಟಿ ನಡ್ಪಂಜದೆ ಕೈಯಾಲಲ್ಲಿ ಆ ಪಾಟರ ಪೈಪೋಟಿಗೆ ಪ್ರಶ್ನೋತ್ತರ ಎಲ್ಲ ಪ್ರಪಂಚದ ರಾಜಕೀಯ ಆಯ್ತಿಕ್ಕು ವಿಜ್ಞಾನ ಆಯ್ತಿಕ್ಕು ವಿಷಯ ಭೂಗೋಳಕ್ಕೆ ಸಂಬಂಧಪಟ್ಟದಾಯ್ತಿಕ್ಕು ಇಂಥ ವಿಷಯದಲ್ಲಿ ಪ್ರಶ್ನೋತ್ತರ ನಡ್ಪಂಜತ್ತು ಆ ಪ್ರಶ್ನೋತ್ತರ ನಡ್ಪಕ್ಕ ಅದು ಒಂದು ಶಿಕ್ಷಣ ಮಾಧ್ಯಮ ಆಯ್ತಿಂಜತ್ತು ಪ್ರಶ್ನೋತ್ತರ ವಿಧಾನ ತಿಳಿಸಂಥದ್ದು ಮೀಡಿಯಾ ಆಫ್ ಇನ್ಸ್ಟ್ರಕ್ಷನ್ ಅಂದ್ರೆ ಅದು ಇಂಥದೆಲ್ಲ ಕೈಯಾಲೆ ನಡ್ಪಂಜಾನ ಉಂಡು ಕೈಯಾಲೆಯವರು ಸಾಧಾರಣ ಅವರು ಜಾಗ ಅಲ್ಲ ಅದು ಅಚ್ಚಕ್ಕೆ ಪವಿತ್ರವಾದಂತೆ ಅನುಭವತ್ನ ಹಂಚುವಂತ ಜಾಗ ಅನ್ನೋದು ಕೈಯಾಲೆನ ಕೊಡವಡ ಅನುಭವ ಮಂಟಪ ಅಂದು ತೆರಿಯವು ಕಾಕಿತ್ತು ಅಂದನೆ ನಗೋರು ಅಜ್ಜಂಗ ಬೆಂದು ಕಾಯ್ತು ಬಂದ ಪಾಟಕರಳ ಕಾಕುವ ಕೆಲವು ತಮಾಷಿರ ವಿಷಯ ಇಪ್ಪ ಆಂಡ ಮೊಳಿ ಎಡ್ಪದೇ ಒರು ಚಾಯಿಪ್ಪ ಒರು ಮೊಳಿ ಇಂದನೆ ಉಂಡು ಪಾಡಿದಂಗಿ ಪಟ್ಟೊಳಿ ಮೊಹದಚ್ಚಿಟ್ಟೆ ಹೆಪ್ಪಾರಿಗೊಂಡು ಬಂದಿತ್ತು ಪಾಪುಂಡ ಕಾಳತ್ತಕ್ಕ ಪಾಪುಂಡ ಹೂವುಲುಂಗುವಿ ನಿಂಗ ಹಿರಿಮೆನ ಇವಂಡು ಬಲ್ಲೇರಿಕೆನ ಅಣ್ಣವ ನೀ ಎದಕ್ಕೆ ಉಳ್ಳವ ನೀನು ಅವ್ರು ಪಟ್ಟೋಳಿ ಮೊದೆ ಮೊದೆ ಅಳಪ್ಪಂತ ಚಿಟ್ಟೆ ಪಕ್ಷಿ ನಾನು ಬಲ್ಲೆ ಪುಂಡ ಅಣಿಚಿ ನಾನು ಭಾರಿ ಗಟ್ಟಿಗ ಈ ಮೊದೆ ಪಕ್ಷಿಟ್ಟೆ ಬಂದಿತ್ತು ಪುಂಡತ್ರ ಕೊಡಿಲ್ ಅಳತಕ್ಕ ಪುಂಡ ಕೊಡುವ ಅಕ್ಕ ಇವ ದುಡಿಲೆ ಉತ್ತರ ಕೊಡಪ್ಪ ಇದೆಲ್ಲ ಕೈಯಾಲೆಯಲ್ಲಿ ನಡಪಂತ ಸ್ಪರ್ಧೆಯ ಅದಲ್ಲಿ ಭಾರಿ ಉದ್ದಕ್ಕೆ ಪೋಪಾದ ಇನ್ನೇ ನಡಪಂಜತ್ತ ಅಂದನೆ ಏದು ಬೆಂದು ಕಳೆ ಬಾಡು ಏದು ಬೆಂದು ಕಳೆ ಪೋಡು ಮನೆಂಜಿ ಉಳಿವಕ್ಕೋ ಬೆಂದು ಪತ್ತು ಕೈಯಾಲೆಯಲ್ಲೆ ಕಾಲು ಕೈ ಪುಡಿಪು ಮುಟ್ಟಿಲು ಪೋಯ್ತು ಕಂಡಿಲೋ ಪಟ್ಟಿಲೋ ಕಾಲು ಕೈ ಪುಡಿಪ್ಪಲೆ ಅವ ಬಂದಿತ್ತು ಮನೆ ಮುಟ್ಟು ಪತ್ತಿತ್ತು ಕಾಲು ಕತ್ತಿತ್ತು ಕಾಲು ಮುಡುವ ತೂಟಿತ್ತು ಅಳತ್ತ ಪಿಂಗ

ಎಲ್ಲರೂ ಬಂದಿದ್ದು ಕೈಯಲ್ಲಿ ಕಾಲು ಪುಡಿಕೊಂಡು, ಅದು ಅತಿಥಿ ಸತ್ಕಾರ ಮಾಡುವಂತ ಓರಿ ಜಾಗ ಕೈಯಾಲೆ. ಬೆಂದಕಳ ಐಪಟ ಮಾತ್ರ ಕೈಯತ್ತ ಅಜ್ಜಂಗ ಇಂತೈನ ಕೈಯಾಲೆಯಲ್ಲಿ ಕಾಲು ಕೈ ಪುಡಿಸ್ತಿತ್ತು ಅಳ್ಕೊಳು. ಬಾಕಿ ಉಳ್ಳವೆಲ್ಲ ಬಾಳೆ ಬಕ್ಕಕ್ಕೆ ಪೋಂಡು, ಅಲ್ಲಿ ಪೋಯ್ತು ಕಾಲು ಕೈ ಪುಡಿಸಿತ್ತು ಐಕೊಂಡು. ಕೈಯಾಲರ ವೀರ್ಯ ಅಂದನ ಹಿಂಜತ್ತು ಇಂದು ಅದೇ ತರತ್ತಲ್ಲಿ ಉಂಡು ಆಚೆ ಹಿಂದೆ ಅಲ್ಲಿ ನಡಪು ಒಂದು ಕಂಡು ಬಪ್ಪುಲೆ ಐ

ನಾಕು ನಾಯಾಯಿ ಪೋನು ಕಲು ನರಿಯಾಯಿ ನೀದಕ್ಕು ಬಾಯಿ ನಾವುಕು ಕೈಕೂ ಮದಿಪು ದಿಪು ತಕ್ಕು ಜಲಮೂಲ ಭಕ್ತಿನ ಕಪಳ ಭಕ್ತಿ ಪೋಕು ತಾಯಿ ಬೇರೊಣಗಿನ ಕ ಸುಳಿ ಚತ್ತು ಪೋಕು ಮೂಲ ನೆಲೆ ಕಳಂದಟ್ಟಕ ಒಕ್ಕ ಮುಡಿಯೂ ಕಾಲ ಕೊಮ್ಮತೆ ಮರಕ ತಿರು ಕಾರಣಗಿಡೆಯೂ ಒಂದಾಯಿ ಬಾಳ ಚೌ ಐನು ಮನಲಂದು ಬಂದೊಮ್ಮ ನೋಟು ನೀ ಆ ಮನನ ಇಂದು ಅಂದಿಂಜ ಕೈಯಾಲ ನಡುಬಾಡ ಉಂಡು ಮುಂದುರೊಳು ಪಾಪಕಿ ಅಸ್ಸಾಲು ತುಂಗಿಯಂಡು ಕೊಡವ ಕುಂಯ ಕೇಟರಿರಿ ಕೊಡವ ಬೀರ್ಯತಿನ ಐನು ಮನೆ ಲುದು ಚೋರು ಬೀರ್ಯ ಶೌರ್ಯತಿನ ಐನು ಮನೆ ಕೊಡವ ಕದು ಶಕ್ತಿ ಸ್ಥಾನ ಐನು ಮನೆ ಎಲಂಗನಕ್ಕೆ ಒಕ್ಕ ಕ್ರಿಸ್ತಾನ ಮಾನ ಅದೇನಂಗೆ ಐನು ಮನೇಲಿ ಇಂದು ಪಾಪಕ್ಕೆ ತುಂಗಿ ಹಣ್ಣು ಉಂಡು ಅಂದ್ರೆ ಅದ್ರ ವ್ಯಂಗ್ಯ ಎಣ್ಣೆ ಹಚ್ಚಿಕೆ ಸುಮಾರು ಐನು ಮನೇಲೆಲ್ಲ ನಾಡು ಬಾಡಲು ಪಾಪಕ್ಕಿ ಅಣಿಕೆ ಬಾವಲಿಯ ತೂಂಗಿಂಡು ಅಣಿಕೆ ಜನ ಇಲ್ಲ ಆನ ನಿರ್ಜನ ಪ್ರದೇಶ ಮಾಡಿತ್ತು ಇಂಥ ಸ್ಥಿತಿಗೆ ಎತ್ತಿಪೋಯ್ತು ಇಂಥ ಬಾಳಿ ಬದುಕಿನಂತು ರಾಜ ಕಳೆಲು ಬಾಳಂತು ಐನು ಮನೆಯ ಇಂದು ಪೇರ್ ಜನ ಪೇರ್ ಚಾಯಲು ಬೆಚ್ಚಂಡಿತ್ತು ನಂಗಡ ಬಾಲ್ಯತ್ಲು ನಾನು ಸಾಧಾರಣ ಅವ್ರು ಒಂಬದು ಕಾಲಕ್ಕೆ ಬಯ್ಯ ಕಂಡಂತ ಐನು ಮನೆಯ ಇಂದು ತಾಂಬದೇ ಇಲ್ಲ ಅಲ್ಲಿಗೆ ಎತ್ತಿ ಪೋಯ್ತು

ಬಾಳೆ ಬಕ್ಕಲ್ಲ ಐನು ಮನೆ ಕಾಡಂಗಿನ ಆರೋಡತ್ನ ದಾರು ಮನೆ ಕರ ಹಾಲು ಇಡುವಂಜಿತ್ತಲೇನ. ಇಂದು ಎಲ್ಲ ಪಾಲು ಇಟ್ಟು 5 ಸೆಂಟ್ 3 ಸೆಂಟ್ 1 ಸೆಂಟ್ ಉಳ್ಳ ಜಾಗತ್ತನ್ನು ನಾತಿ ಮ್ಯಾತಿ ನೆನ್ನೆಂಡು ಪುಡಿಚೋರಿ ಮಾಡಿತ್ತು ಪೇ ಕಿಲ್ಲಲ್ಲಿ ತೋಟ ತೊಡಿಯ ಮಾಡಿಡ್ತು. ವಾರದ ಮನೇಲಿ ಅನ್ನನೆ ಬೆಚ್ಚಿಟ್ಟು ಪೆತ್ತ ಚಾಯ್ಲು ಕಾಪಾಡಿ ಅಂಡ್ ಬಂದಿತ್ತು. ಕೈಯಾಲೆ ಅನ್ನನೆ ಕೈಯಾಲಲ್ಲಿ ಜನ ವಾಸ ಇಪ್ಪಲ ಇಲ್ಲತ್ತೆ ಪೋಚಂಗಿ ಕೈಯಾಲರ ಅಂತ ಕಿಡಿಕೆ ಪಡಿ ಪಿಂಗ ಐಮರ ಇದೆಲ್ಲ ಕೆದ ಪತ್ತಿತ್ತು ಪುತ್ತದ್ದು ಪೋಯ್ತು. ವಿರಾಜಪೇಟೆ ಪಂಜರಪೇಟೆ ಅನ್ನೋರು ಜಾಗದಲ್ಲಿ ಪಳಿಯ

0: ಜನ ಪುಟ್ಟ ಮಕ್ಕಳ ಕಲರವ.
1: ಉದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ.
0: ಇದೇ ಶನಿವಾರ ಬೆಳಿಗ್ಗೆ 9:05
2: ಸಿಂಚನ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ಬಾಲ ಪ್ರತಿಭೆ ಮಡಿಕೇರಿಯ
3: ಸಮನ್ಯು.
0: ಈ ಬಾಲ ಪ್ರತಿಭೆಯೊಂದಿಗಿನ ಸಂದರ್ಶನ.
1: ಒಂದೇ ಮಣ್ಣಿನ ಒಂದೇ ಸತ್ವದ ಒಂದೇ ಸಂಸ್ಕೃತಿ ತಾಣವಿದು.
0: ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಿಗ್ಗೆ 9:05.
3: ಮತ್ತೆ ಸ್ವಲ್ಪ ಹೊತ್ತು ಮೊಬೈಲ್, ಸ್ವಲ್ಪ ಹೊತ್ತು ಆಟ ಆಡೋದು, ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡೋದು, ಸ್ವಲ್ಪ ಹೊತ್ತು ಪಿಯಾನೋ.
0: ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರು ಪ್ರಸಾರ ಆಗುತ್ತೆ. ಆಗ ಕೂಡ ನೀವು ಸಿಂಚನ ಕಾರ್ಯಕ್ರಮವನ್ನ ಕೇಳಬಹುದು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ
4: ಸಿಂಚನ ಪುಟ್ಟ ಮಕ್ಕಳ ಕಲರವ.
5: FM 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:32. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

0: ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಚಿತ್ರ ಕಾವೇರಿಗೆ ಸ್ವಾಗತ. ಕೇಳುಗರೆ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಡಬೇಕಾಗಿರೋದಿಷ್ಟೇ. ನಮ್ಮ ದೂರವಾಣಿ ಸಂಖ್ಯೆ 0872 228 2 2 8 5 5 8. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಚಿತ್ರಗೀತೆಯನ್ನು ಆಲಿಸಿ ಅಂತ ಹೇಳ್ತಾ, ನಮ್ಮ ಮೊದಲ ಕರೆಯಲ್ಲಿ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ
1: ಹಲೋ, ನಮಸ್ತೆ
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ತಿಮ್ಮಪ್ಪ ಅವರೇ, ಹೇಗಿದ್ದೀರಿ? ತುಂಬಾ ದಿನಗಳಾಯ್ತು ನಿಮ್ಮೊಂದಿಗೆ ಮಾತನಾಡಿ ಅಲ್ವಾ?
1: ಹೌದು ಮೇಡಮ್, ನಾನು ತುಂಬಾ ಸಮಯ ಆಯ್ತು ಮಾತಾಡಿದ್ರೆ.
0: ಯಾಕೆ ಕರೆ ಸಿಗ್ತಾ ಇಲ್ವಾ ಈಗ?
1: ಕರೆ ಸಿಗ್ತದೆ ಅಂದ್ರೆ ನಾನು ಕೆಲಸಕ್ಕೆ ಹೋಗ್ತೇನಲ್ಲ, ಮನೆಯಲ್ಲಿ ಇದ್ರೆ ಮಾತ್ರ ಮಾಡ್ತೀನಿ.
0: ಇವತ್ತು ರಜೆ ಇತ್ತಾ?
1: ಇವತ್ತು ರಜೆ ಮಾಡಿದ್ದೀನಿ.
0: ರಜೆ ಮಾಡಿದ್ದೀರಿ,
1: ಹೌದು ಮೇಡಮ್.
0: ಹಾಗಾಗಿ ಇವತ್ತು ಕಾರ್ಯಕ್ರಮಗಳನ್ನೆಲ್ಲ ಕೇಳಿದ್ದೀರಿ ಹಾಗಿದ್ರೆ ಅಲ್ವಾ?
1: ಹೌದು ಮೇಡಮ್, ಖುಷಿ ಆಗ್ತದೆ. ನೀವು ಒಳ್ಳೆ ಹಾಡುಗಳಲ್ಲೆಲ್ಲ ಹಾಕಿದ್ದೀರಲ್ಲ.
0: ಹೌದು. ಹೇಳಿ, ಇವತ್ತು ಯಾವ ಚಿತ್ರದ ಗೀತೆ ಪ್ರಸಾರ ಮಾಡೋಣ?
1: ನನಗೆ ಭಾಗ್ಯವಂತ ಚಿತ್ರದಿಂದ ಗುರುವಾರ ಬಂತಮ್ಮ ರಾಯಲೆಯಮ್ಮ ಗುರು ರಾಯಲೆಯಮ್ಮ ಹಾಡಿ.
0: ಖಂಡಿತವಾಗ್ಲೂ ಪ್ರಸಾರ ಮಾಡ್ತೇನೆ. ಇವತ್ತು ಗುರುವಾರ ಆಗಿರೋದಕ್ಕೆ ಈ ಗೀತೆನಾ?
1: ಹೌದು ಮೇಡಮ್, ಗುರುವಾರ ಒಳ್ಳೆಯ ದಿವಸ ಅಲ್ಲ,
0: ಹೌದು, ಹಾಗಾಗಿ ಈ ಗೀತೆನ ಕೇಳ್ತಾ ಇದ್ದೀವಿ.
1: ಕೇಳಿದ್ದೇನೆ.
0: ಇನ್ನು ಮಳೆಗಾಲ ಶುರು ಆಗಿದೆ ಅಲ್ವಾ? ಸೊ
1: ಹೌದು
0: ಯಾವುದೆಲ್ಲ
1: ಮೇಡಮ್,
0: ತಯಾರಿಗಳನ್ನ ನೀವು ಮಾಡ್ಕೊಂಡಿದ್ದೀರಿ?
1: ನಮಗೆ ಮನೆಗೆ ಬೇಕಾಗುವಂತದ್ದು ಮೆಣಸು ತಕೊಂಡು ಬಂದು ಬೇಸಿಗೆಯಲ್ಲಿ ಎಲ್ಲ ಹುಡಿ ಮಾಡಿ ಇಟ್ಟಿದ್ದೇನೆ. ಒಂದು 5 kg ಮೆಣಸು ತಕೊಂಡು ಬಂದು ಹುಡಿ ಮಾಡಿ ಇಟ್ಟಿದ್ದೆ. ಮತ್ತೆ ಮನೆಗೆ ಬೇಕಾದ ಸಾಮಾನುಗಳು ಅಂದ್ರೆ ಕಡಲೆ, ಬೀನ್ಸ್ ಬೀಜ, ಮತ್ತೆ ಹುರುಳಿ ಬೀಜ, ಮತ್ತೆ ಇದು ಹೆಸರು ಬೇಳೆ, ಹುರುಳಿ
0: ಎಲ್ಲವನ್ನು
1: ಬೇಳೆ
0: ತೆಗೆದು
1: ಎಲ್ಲ
0: ಪುಡಿ
1: ಎಲ್ಲ
0: ಮಾಡಿ ಇಟ್ಕೊಂಡಿದ್ದೀರಿ ಒಣಗಿಸಿ?
1: ತಂದುಕೊಂಡು ಬಂದು ಒಣಗಿಸಿ ಇಟ್ಟಿದ್ದೇವೆ.
0: ಈ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಸಾಕಾಗುತ್ತ ಅಷ್ಟು?
1: ಎಲ್ಲ ಮತ್ತೆ ಹಲಸಿನಕಾಯಿ ಉಪ್ಪು ಇದು ಮಾಡಿ ಉಪ್ಪು ಸೋಲೆ ಮಾಡಿ ಇಟ್ಟಿದ್ದೇವೆ.
0: ಓಹೋಹೋ,
1: ಮತ್ತೆ ತರಕಾರಿ ಎಲ್ಲ ತಕೊಂಡು ಬರುದು ಅಂದ್ರೆ ತರಕಾರಿ ಮಳೆಗಾಲದಲ್ಲಿ ಕಷ್ಟ ಆಗ್ತದಲ್ಲ, ಅದಕ್ಕೆ ಇದನ್ನೆಲ್ಲ ಸೆಟ್ ಮಾಡಿ ಇಟ್ಕೊಳ್ಳುವುದು ನಾವು.
0: ಹೌದೌದು, ಕಷ್ಟ ಆಗುತ್ತೆ.
1: ಹೌದು ಮೇಡಮ್,
0: ಇಷ್ಟೆಲ್ಲ
1: ಮನೆಗೆ
0: ತಯಾರಿಗಳನ್ನ
1: ಮಳೆಗಾಲ
0: ಮಾಡ್ಕೊಂಡಿದ್ದೀರ?
1: ಬೇಕಾದ ಸಾಮಾನ ಎಲ್ಲ ತಂದಿಟ್ಟಿದ್ದೇನೆ.
0: ಹೌದಾ? ಅದೇ ಎಲ್ಲ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀರಾ? ಹೇಗೆ, ಮನೆಯವರೆಲ್ಲ ತುಂಬಾ ಸಹಾಯ ಮಾಡ್ತಾರ ಅಥವಾ ತಾವೊಬ್ಬರೇ ಎಲ್ಲ ಕೆಲಸಗಳನ್ನ ಮಾಡ್ಬೇಕಾ?
1: ಇಲ್ಲ ಮೇಡಮ್, ಅವರು ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಆದ್ರೆ ಅವರು ಇಲ್ಲ, ನಾನೇ ಎಲ್ಲ ತಗೊಂಡು ಬಂದು ಮನೆಗೆ ಬೇಕಾದನ್ನೆಲ್ಲ ಕಟ್ ಮಾಡಿ ಅವರಲ್ಲಿ ಕೊಡುವುದು. ಅವರು ಸಂಡೆ ಎಲ್ಲ ರಜೆ ಇರ್ತದಲ್ಲ, ಅವತ್ತು ಅದನ್ನೆಲ್ಲ ಒಣಗಿಸಿ ಅದನ್ನು ಇದು ಬಾಕ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ. ನನಗೆಲ್ಲ ನಾನು ನನಗೆ ಅವರು ಸಹಾಯ ಮಾಡ್ತಾರೆ, ಅವರಿಗೆ ನಾನು ಸಹಾಯ ಮಾಡ್ತೇನೆ.
0: ಅದು ಒಳ್ಳೇದಲ್ವಾ? ಈಗ ಅವ್ರಿಗೆ ಸಮಯ ಇದ್ದಾಗ ಅವ್ರು ಮಾಡ್ತಾರೆ, ನಿಮಗೆ ಸಮಯ ಇದ್ದಾಗ ನೀವು ಮಾಡ್ತೀರಿ, ಒಟ್ಟಿನಲ್ಲಿ ಮನೆ ಕೆಲಸ ನಿಮ್ಮ ಕೆಲಸ ಅಲ್ವಾ?
1: ಗಂಡ ಹೆಂಡತಿ ಮಾತ್ರ ಅಲ್ಲ, ಗೆಳೆಯರಾಗಿ
0: ಏನ್ ಹೇಳಿ,
1: ಖುಷಿಯಾಗಿದ್ದೇನೆ.
0: ಹೌದಲ್ವಾ, ಹೀಗೆ ಯಾವಾಗ್ಲೂ ಖುಷಿಯಲ್ಲಿರಿ, ಸರಿನಾ?
1: ಹೌದು ಮೇಡಮ್.
0: ಹಾಗೆ ನಿಮ್ಗೆ ಇವತ್ತೊಂದು ಚಿಕ್ಕ ಪ್ರಶ್ನೆ ಇದೆ, ಕೇಳ.
1: ಕೇಳಿ ಮೇಡಮ್.
0: ತಾಯಂದಿರ ದಿನವನ್ನ ಪ್ರಪಂಚದ ಹಲವೆಡೆ ಯಾವಾಗ ಆಚರಿಸಲಾಗತ್ತೆ?
1: ಅದು
0: ಇತ್ತೀಚೆಗಷ್ಟೇ ಆಚರಿಸಲಾಗಿತ್ತು. ಏನ್ ಹೇಳಿ?
1: ಒಂದು ಪಾಕ್ಷಿಕ ಒಂದು ವಾರ ದಿವಸ ಏನು ಅಂತ?
0: ಅಲ್ಲ, ತಾಯಂದಿರ ದಿನ ಮದರ್ಸ್ ಡೇ ಅಂತ ಒಂದು ದಿನವನ್ನ ಆಚರಿಸ್ತೀವಿ.
1: ಒಂದು ದಿವಸ?
0: ಹೌದೌದು, ನಾವು ತಾಯಂದಿರನ್ನ ನೋಡಿಕೊಳ್ಳ ಎಲ್ಲ ದಿನವೂ ಕೂಡ ನಮಗೆ ತಾಯಂದಿರ ದಿನ. ಹೌದು
1: ಹೌದು,
0: ಆದ್ರೆ ಇದು ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಒಂದು ದಿನ ಅದಕ್ಕಾಗಿ ಪ್ರತ್ಯೇಕವಾಗಿ ಇಡಲಾಗಿದೆ, ಮೀಸಲಿಡಲಾಗಿದೆ. ಇದು ಯಾವಾಗ ಅಂತ ಹೇಳಿದ್ರೆ ಮೇ ತಿಂಗಳ 2ನೇ ಭಾನುವಾರ. ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರ, ಇಂಥದ್ದೇ ತಾರೀಕು ಅಂತ ನಿಗದಿ ಇಲ್ಲ, ಮೇ ತಿಂಗಳ 2ನೇ ಭಾನುವಾರ.
1: ಮತ್ತೆ ಕೆಲವು ಕಾರ್ಯಕ್ರಮಗಳು ಒಂದು ಪಾಕ್ಷಿಕ ಇರ್ತದಲ್ಲ ಮೇಡಮ್?
0: ಹೌದೌದು, ಇರುತ್ತೆ.
1: ಹೌದು,
0: ಆ ರೀತಿಯಾಗಿ. ಸರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಿಮ್ಮಪ್ಪ ಅವರೇ.
1: ಆಯ್ತು ಮೇಡಮ್,
0: ಇದೇ ರೀತಿ ಕರೆ ಮಾಡ್ತಾ ಇರಿ, ಧನ್ಯವಾದಗಳು ಅಂತ ಹೇಳ್ತಾರೆ.

0: ಪುಷ್ಪರಾಜ್ ಅವರೇ,
1: ನಾನು ಸಹ ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಿ ಮೇಡಮ್?
0: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಹೇಳಿ,
1: ಸಂಜೆ
0: ಯಾವ
1: ಕಾಫಿ ಎಲ್ಲ
0: ಚಿತ್ರದ
1: ಆಯ್ತಾ ಮೇಡಮ್?
0: ಗೀತೆ ಪ್ರಸಾರ ಏನು ಹೇಳಿ?
1: ಸಂಜೆ ಕಾಫಿ ಎಲ್ಲ ಆಯ್ತಾ ಮೇಡಮ್?
0: ಸಂಜೆ ಕಾಫಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹುಷಾರಾಗಿ ಬಂದಿದ್ದೀವಿ. ಇವತ್ತು ನಮ್ಮ ಪ್ರೀತಿಯ ಕೇಳುಗರೊಂದಿಗೆ ಮಾತನಾಡಬೇಕಲ್ವಾ?
1: ಹೌದು ಮೇಡಮ್, ಮಳೆ ಇದೆ, ಚಳಿ ಇದೆ.
0: ಹೌದು, ಹಾಗೆ ಬಿಸಿ ಬಿಸಿ ಏನಾದರೂ ಕುಡಿಬೇಕಲ್ವಾ?
1: ಹೌದು ಮೇಡಮ್.
0: ಹೇಳಿ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡೋಣ ನಿಮಗೆ?
1: ಮೇಡಮ್, ಅಲೆಮಾರಿ ಚಿತ್ರದಲ್ಲಿ ಜಾವಿದ್ ಅಲಿ ಹಾಗೂ ಶ್ರೇಯಾ ಘೋಷಾಲ್ ಅವರು ಆಡಿರುವ ನೀಲಿ ನೀಲಿ ನೀಲಿ ನಿನ್ನ ಕಣ್ಣಲ್ಲಿ ಆಗಿದೆ ಮೇಡಮ್.
0: ಆಗೀತೆ, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀನಿ. ಇನ್ನು ನಿಮ್ಮ ಮನೆಯಲ್ಲಿ ಮಳೆಗಾಲಕ್ಕೆ ಬೇಕಾಗಿರುವಂತಹ ತಯಾರಿಗಳು ಹೇಗೆ ನಡೆದಿದೆ?
1: ತಯಾರಿ ದೊಡ್ಡದಾಗಿ ಏನು ಮಾಡೋದಿಲ್ಲ ಮೇಡಮ್, ಅವತ್ತವತ್ತು ಅವಾಗ ಅವತ್ತು ತಗೊಳ್ತೀವಿ ಮೇಡಮ್. ಮೈನ್ ಆಗಿ ಸೌದೆ ಒಂದು ಮಾಡ್ಕೊಳ್ತೀವಿ ಮೇಡಮ್.
0: ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ?
1: ಹೌದು ಮೇಡಮ್.
0: ನೋಡಿ, ಆಗ್ಲೇ ನಾವು ಮನೆಗೆ ಬೇಕು ಆಹಾರ ಪದಾರ್ಥಗಳ ಬಗ್ಗೆ ಹೇಳಿದ್ರು ತಿಮ್ಮಪ್ಪ ಅವರು,
1: ಹೌದು
0: ಸೌದೆಯ
1: ಮೇಡಮ್.
0: ಬಗ್ಗೆ ನೋಡಿ ಯೋಚನೆ ಇರಲಿಲ್ಲ.
1: ಹೌದು ಮೇಡಮ್.
0: ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ?
1: ಹೌದು ಮೇಡಮ್.
0: ಓಕೆ, ನಿಮ್ಮಲ್ಲಿ ಈ ರೀತಿಯಾದಂಥ ತಯಾರಿ ಇದೆ. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಖುಷಿಯಾಯಿತು. ಹಾಗೆ ನಿಮಗೊಂದು ಪ್ರಶ್ನೆ ಇದೆ, ಕೇಳಲಾ?
1: ಓಕೆ ಮೇಡಮ್.
0: ಮೈಸೂರಿನ ಎರಡನೇ ಅತಿ ದೊಡ್ಡ ಅರಮನೆ ಯಾವುದು? ಮೈಸೂರಿನ ಎರಡನೇ ಅತಿ ದೊಡ್ಡ ಅರಮನೆ ಯಾವುದು?
1: ಲಲಿತ ಮಹಲ್ ಮೇಡಮ್.
0: ಹೌದು, ಸರಿಯಾದ ಉತ್ತರ.
1: ಓಕೆ ಮೇಡಮ್.
0: ಲಲಿತ ಮಹಲ್ ಸರಿಯಾದ ಉತ್ತರ.
1: ಓಕೆ
0: ಪುಷ್ಪರಾಜ್
1: ಮೇಡಮ್.
0: ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ, ಪುಷ್ಪರಾಜ್ ಅವರು ಕೇಳಿದಂಥ ಅಲೆಮಾರಿ ಚಿತ್ರದ ಗೀತೆ ಬರ್ತಾ ಇದೆ, ಕೇಳಿ ಬನ್ನಿ.

0: ಮುಂದಿನ ಕರೆ ಯಾರು ಇಲ್ಲಿಂದ ಮಾಡಿದರೆ ಕೇಳೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಪುಷ್ಪರಾಜ್ ಅವರು,
1: ಹೌದು ಮೇಡಮ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಹೇಗಿದ್ದೀರಾ?

0: ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಇದು ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಚಿತ್ರ ಕಾವೇರಿ. ಇದು ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0872 22 22 8. ನಮ್ಮ ಕಾಲರ್ ಯಾರಿದ್ದಾರೆ ಕೇಳೋಣ. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಕೊಪ್ಪಳ ಜಿಲ್ಲೆ ಕುಸ್ತಿ ತಾಲೂಕು ಚಳಿಗೇರಿಯಿಂದ ಮಲ್ಲಪ್ಪ ಶೆಟ್ಟಿ ಮೇಡಮ್ ಮಾತಾಡ್ತಾರೆ.
0: ಮಲ್ಲಪ್ಪ?
1: ಹ್ಞೂ ರೀ ಮೇಡಮ್.
0: ಮಲ್ಲಪ್ಪ ಅವರೇ, ಹೇಗಿದ್ದೀರಿ?
1: ಆರಾಮದಿ ನೋಡ್ರಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
0: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಮಲ್ಲಪ್ಪ ಅವರೇ. ತಾವೇನ್ ಮಾಡ್ಕೊಂಡಿರೋದು?
1: ನಾವು ಕೃಷಿಕರು ಮೇಡಮ್. ರೈತರು ಮೇಡಮ್.
0: ರೈತರು ಅನ್ನದಾತರು ಅಲ್ವಾ?
1: ಅನ್ನದಾತರು ಹೊಲದಲ್ಲಿ ಕೆಲಸ ಮಾಡ್ತಾರೆ ಮೇಡಮ್. ಇವತ್ತು ಮನೆಯಲ್ಲಿ ಇಲ್ಲ, ಇವತ್ತು ಲೈನ್ ಸಿಗ್ತೀರಿ ಮೇಡಮ್? ನಮ್ಗೆ ಲೈನ್ ಸಿಗೋದೆ ಅಪರೂಪ ಮೇಡಮ್. ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ
0: ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಿ ಆಗಿದ್ರೆ ಅಲ್ವಾ?
1: ಕೇಳ್ತಿರ್ತೀರಿ ಮೇಡಮ್. ಇವತ್ತು ಬೆಳಗ್ಗೆ 11:30 ಕಡೆಗೊಂದು ಗೀತೆ ಕಾರ್ಯಕ್ರಮ ಇತ್ತು, ಅದನ್ನು ಕೇಳಿದ್ರಿ ಮೇಡಮ್. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಿಮ್ಮ ನಿಲಯದ ಕಾರ್ಯಕ್ರಮ ಕೇಳ್ತಿರ್ತೀರಿ ಮೇಡಮ್.
0: ಕೇಳ್ತಾ ಇರ್ತೀರ. ಇದೇ ತರ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಕರೆ ಮಾಡ್ತಾ ಇರಿ, ಸರಿನಾ? ನೇರ ಫೋನ್ ಕಾರ್ಯಕ್ರಮಗಳಿಗೆಲ್ಲ. ಹಾಗೆ ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕಿತ್ತು?
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವ್ರು ಹಾಡಿದ್ರು ಮೇಡಮ್. ರಕ್ತ ತಿಲಕ ಚಿತ್ರದಿಂದ ಕಾಮನ ಬೆಲ್ಲು ಚೆನ್ನ ಈ ಹಾಡು ಪ್ರಸಾರ ಮಾಡ್ರಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀನಿ ಮಲ್ಲಪ್ಪ ಅವರೇ. ಇನ್ನೀಗ ಮಳೆಗಾಲ ಶುರುವಾಗಿದೆ ಅಲ್ವಾ? ಅಲ್ಲಿ ಹೇಗಿದೆ ವಾತಾವರಣ?
1: ನಮ್ಮಲ್ಲಿ ಮಳೆಗಾಲ ಸ್ವಲ್ಪ ಕಡಿಮೆ ಇತ್ತು ಮೇಡಮ್.
0: ಕಡಿಮೆ ಅಲ್ವಾ? ಹೌದೌದು.
1: ಮಳೆಗಾಲ
0: ಅಲ್ಲಿ ಮಳೆ ಅಂದ್ರೆ ಹೆಚ್ಚಾಗಿ ಯಾವ ತಿಂಗಳಲ್ಲಿ ಇರಬಹುದು?
1: ಏನ್ರಿ ಮೇಡಮ್,
0: ನಿಮ್ಮ ಆ ಭಾಗದಲ್ಲಿ ಮಳೆ ಯಾವ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು?
1: ಈ ಹೆಚ್ಚಾಗಿ ಕಾಣಿಸ್ಕೊಂಡ್ ಮೇಡಮ್, ಈ ಜೂನ್ ತಿಂಗಳ ನಮ್ಗೆ ಪ್ರಾರಂಭ ರೀ ಮೇಡಮ್. ಆದ್ರೆ ಈ ನಮ್ಮಲ್ಲೇ ಬಯಲ್ ಪ್ರದೇಶ ಐತಲ್ರಿ ಮೇಡಮ್, ಸ್ವಲ್ಪ ಮಳೆ ಕಡಿಮೆ ರೀ ಮೇಡಮ್. ಬಿಸಿಲು ಜಾಸ್ತಿ, ಇಲ್ಲಿ
0: ಬಿಸಿಲು ಜಾಸ್ತಿ ಇರುತ್ತೆ.
1: ಹ್ಞೂನ್ರಿ, ಅಂದ್ರೆ ಬಯಲ್ ಪ್ರದೇಶ ಆಗತ್ರಿ, ಅಲ್ಲೇ ಮರಗಳು ಜಾಸ್ತಿ ರೀ ಮೇಡಮ್. ನಿಮ್ಮ ಕೊಡಗು ಭಾಗದಲ್ಲಿ ರೀ ಮೇಡಮ್.
0: ಹೌದೌದು.
1: ಅದಕ್ಕೋಸ್ಕರ ಅಲ್ಲಿ ಮಳೆಗಾಲ ಜಾಸ್ತಿ ರೀ ಮೇಡಮ್. ನಮ್ ಕಡೆ ಮಳೆ ಕಡಿಮೆ ರೀ ಮೇಡಮ್. ಆದ್ರೆ ನಿನ್ನೆ ಇಲ್ಲ, ಮೊನ್ನೆ ಒಂದ್ ಸ್ವಲ್ಪ ಆಯ್ತು ರೀ ಮೇಡಮ್ ಮಳೆ. ಒಂದ್ ಸಾಯಂಕಾಲ 6:00 to 8:00 ಚೆನ್ನಾಗೈತೆ ನೋಡ್ರಿ ಮೇಡಮ್ ನಮ್ಮಲ್ಲಿ ಮಳೆ.
0: ಹೌದಲ್ವಾ? ಹಾಗಾಗಿ ನಿಮಗೆ ಮಳೆಗಾಲಕ್ಕೆ ಅಂತ ಪ್ರತ್ಯೇಕವಾಗಿ ಯಾವ ತಯಾರಿಗಳೇನು ಬೇಕಾಗಿಲ್ಲ ಹೆಚ್ಚಾಗಿ ಅಲ್ವಾ?
1: ನಮ್ಮಲ್ಲಿ ಹೆಚ್ಚಾಗಿ ನೋಡ್ರಿ ಮೇಡಮ್, ತಯಾರಿ ಆಗ್ಬೇಕಂದ್ರೆ ನಾವು ಮಳೆಗಾಲಕ್ಕನ ಸೂರ್ಯಕಾಂತಿ, ಸಜ್ಜಿ, ಆಮೇಲೆ ನೆಲಗಡಲೆ, ಬಿಳಿಜೋಳ, ಹುಳ್ಳಿ ಎಲ್ಲ ಹಾಕ್ತೀರಿ ಮೇಡಮ್.
0: ಓಹೋ, ಅದನ್ನೆಲ್ಲ ನೀವು ಇಂಥ ಸಮಯದಲ್ಲಿ ತಯಾರಿ ಮಾಡ್ತೀರಿ?
1: ಹ್ಞೂ ಮೇಡಮ್.
0: ಓಕೆ ಓಕೆ, ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಮಲ್ಲಪ್ಪ ಅವರೇ. ನಿಮ್ಗೊಂದು ಚಿಕ್ಕ ಪ್ರಶ್ನೆ ಇದೆ, ಕೇಳ?
1: ಕೇಳ್ರಿ ಮೇಡಮ್.
0: ಮಳೆಗಾಲದಲ್ಲಿ ಮಲೆನಾಡಿನ ಕಾಡು ಮೇಡುಗಳಲ್ಲಿ ಕಂಡುಬರುವ ಸಣ್ಣ ಹಾಗಲಕಾಯಿಯಂತೆ ಇರುವ ಕಾಡು ತರಕಾರಿ ಯಾವುದು? ಪ್ರಶ್ನೆ ಅರ್ಥ ಆಯ್ತಾ?
1: ಸಣ್ಣ ಹಾಗಲಕಾಯಿಯಂತೆ ಇರುವ ಕಾಡು ತರಕಾರಿ.
0: ಹೌದೌದು, ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ.
1: ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ, ನಮ್ಮ ಭಾಗದಾಗ ಇಲ್ರಿ ಮೇಡಮ್.
0: ಇಲ್ಲ. ಹೌದು,
1: ಇದು ಸೊರಕಾಯಿ ಏನ್ರಿ ಮೇಡಮ್?
0: ಇದಕ್ಕೆ ಉತ್ತರ ಕಾಡು ಹೀರೆ ಅಂತಾನು ಹೇಳ್ತಾರೆ. ಕಾಡು ಹೀರೆ ಅಥವಾ ಮಡಹಾಗಲ ಅಂತ ಹೇಳ್ತಾರೆ. ಅದು ನಿಮ್ಮ ಭಾಗದಲ್ಲಿ ಹೆಚ್ಚಾಗಿ ಇಲ್ದಿರೋದ್ರಿಂದ ಕಷ್ಟ ಆಗಿರ್ಬೋದಲ್ವಾ? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಲ್ಲಪ್ಪ ಅವರೇ. ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳಿಗೂ ಕರೆ ಮಾಡ್ತಾರೆ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ಮಲ್ಲಪ್ಪ ಅವರು ಕೇಳಿದಂತಹ ರಕ್ತ ತಿಲಕ ಚಿತ್ರದ ಗೀತೆ ಇದೀಗ.

0: ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್. ತಮ್ಮ ಹೆಸರು?
1: ಕಿಶೋರ್ ಅಂತ, ಹಾಸನ ಜಿಲ್ಲೆ ಆಲೂರಿಂದ.
0: ಕಿಶೋರ್ ಅಂತ, ಹಾಸನ ಜಿಲ್ಲೆಯಿಂದ. ಹೇಗಿದ್ದೀರಿ
1: ಹಾಂ ಮೇಡಮ್.
0: ಕಿಶೋರ್ ಅವರೇ?
1: ಮೇಡಮ್
0: ಹೇಗಿದ್ದೀರಿ?
1: ಹಾಂ, ಚೆನ್ನಾಗಿದ್ದೀವಿ ಮೇಡಮ್. ನೀವು?
0: ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ?
1: ಹಾಂ ಮೇಡಮ್, ಕೆಲಸ ಸಮಯ ಸಿಗುವಾಗೆಲ್ಲ ನಾನು ಕೇಳ್ತಾ ಇರ್ತೀನಿ.
0: ಏನು ಮಾಡ್ಕೊಂಡಿರೋದು ತಾವು?
1: ಮೆಡಿಕಲ್ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇರೋದು.
0: ಓಕೆ. ಈಗ ನಿಮ್ಮಲ್ಲೆಲ್ಲ ಮಳೆ ಇದೆಯಾ? ಹೇಗೆ?
1: ಮಳೆ ಇವತ್ತು ಮೊನ್ನೆ ಬಂತು ಮೇಡಮ್, ಇವತ್ತು ನಿನ್ನೆ ಇವತ್ತು ಸ್ವಲ್ಪ ಒಳಗೆ ಕೊಟ್ಟಿದೆ. ಮೊನ್ನೆ ತುಂಬಾ ಇತ್ತು,
0: ಓಕೆ.
1: ಇವತ್ತು ಕೆಲವು ಭಾಗಗಳಲ್ಲಿ ಮಾತ್ರ ಬರ್ತಾ ಇದೆ ಅಂತ ವರದಿ ಬಂತು, ಬಟ್ ಇಲ್ಲಿ ನಾವಿರುವ ಕಡೆ ಇಲ್ಲ.
0: ಇಲ್ಲ ಅಲ್ವಾ? ಸಾಧಾರಣವಾಗಿ ಮಳೆಗಾಲಕ್ಕೆ ಯಾವುದೆಲ್ಲ ತಯಾರಿಗಳು ನಡೆಯುತ್ತೆ ನಿಮ್ಮ ಮನೆಯಲ್ಲಿ?
1: ನಮ್ಮ ಮನೆಯಲ್ಲಿ ಅಷ್ಟು ಈಗ ಇವತ್ತು ತಾನೇ ಜೋಳ ಹಾಕಿ ಬಂದ್ವಿ, ಯಾಕಂದ್ರೆ ಮಳೆ ಜಾಸ್ತಿ ಆದ್ರೆ ಅದು ಕಷ್ಟ,
0: ಹೌದು.
1: ಹಾಗಾಗಿ ಇವತ್ತು ಒಂದು ಒಳ್ಳೆ ಇದಿತ್ತು ಅಂತ ಹೇಳಿ ಹಾಕಿ ಬಂದಿದ್ವಿ. ಮತ್ತೆ ಈ ಕಡೆ ಏನಂದ್ರೆ ನಮ್ ಸೇಫ್ಟಿ ಮಾಡ್ಕೋತೀವಿ ಮನೆ ಹತ್ರ, ಈ ನೀರು ಎಲ್ಲ ಇಲ್ಲ ನಿಲ್ದಂಗೆ.
0: ಅದು ತುಂಬಾ, ಅದಕ್ಕೆ ಜಾಸ್ತಿ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಅಲ್ವಾ? ಎಲ್ಲೂ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು.
1: ಹೌದು ಮೇಡಮ್, ಯಾವುದೇ ರೀತಿಯಾದ ಒಂದು ಮಾಲಿನ್ಯಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು.
0: ಹೌದು.
1: ಅದರಿಂದ ಮನೆ ಹತ್ರ ಅವರು ಆಶಾ ಕಾರ್ಯಕರ್ತೆಯವರು ಬಂದು ಹೇಳುವಂತ ಅಗತ್ಯ ಇರಬಾರ್ದು, ಅವ್ರ ಹತ್ರ ಇಳಿಸ್ಕೋಬಾರ್ದು, ನಾವೇ ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿಟ್ಕೋಬೇಕು.
0: ಹೌದೌದು, ನಿಜವಾಗ್ಲೂ
1: ಹೌದು
0: ಒಳ್ಳೆ
1: ಮೇಡಮ್.
0: ಮಾತನ್ನ ಹೇಳಿದ್ರಿ. ಯಾವ ಚಿತ್ರದ ಗೀತೆ ಪ್ರಸಾರ ಮಾಡೋಣ ತಮಗೆ?
1: ಇವತ್ತು ಬಂಧನ ಚಿತ್ರದಿಂದ ಈ ಬಂಧನ ಅಂತ ಇದೆಲ್ಲ ಹಾಡ್ಬೇಕು.
0: ಖಂಡಿತ ಪ್ರಸಾರ ಮಾಡ್ತೇನೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಪ್ರಶ್ನೆ ಇದೆ ಕೇಳಲಾ?
1: ಹಾ ಕೇಳಿ ಮೇಡಮ್.
0: ತಂದೆಯರ ದಿನವನ್ನ ಜಗತ್ತಿನ ಹಲವೆಡೆ ಯಾವಾಗ ಆಚರಿಸಲಾಗುತ್ತೆ? ಫಾದರ್ಸ್ ಡೇ ಇದೇ ತಿಂಗಳು.
1: ಸಂಡೇ ಬರುತ್ತೆ ಅನ್ಸುತ್ತೆ.
0: ಹೌದು, ಮೂರನೆಯ ಭಾನುವಾರ ಬರುತ್ತೆ.
1: ಮೂರನೇ
0: ಪ್ರತಿ
1: ಭಾನುವಾರ
0: ವರ್ಷ ಜೂನ್ ತಿಂಗಳ ಮೂರನೆಯ ಭಾನುವಾರ ಬರುತ್ತೆ.
1: ಇದು ಇನ್ನೊಂದು ಅಮ್ಮಂದಿರ ದಿನ, ಅದು
0: ಅದು ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರ. ಸರಿನಾ? ಓಕೆ. ಇದೇ ರೀತಿ ಕರೆ ಮಾಡ್ತಾ ಇರಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದಾವೆ, ಎಲ್ಲ ನಿರೂಪಕರು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರೆ, ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.

0: ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಡಿಕೇರಿ ಆಕಾಶವಾಣಿಯಿಂದ ನಿರೀಕ್ಷೆ ಮಾಡೋಣ.
1: ಖಂಡಿತ
0: ಇದಕ್ಕೆ ಸಪೋರ್ಟ್ ಆಗಿ ನಾವು ಕೂಡ ಇದ್ದು ಇನ್ನು ಕೇಳಲಿಕ್ಕೆ ನಮ್ಗೆ ಅವಕಾಶ ಆಗಲಿ.
1: ಖಂಡಿತ ಸರ್, ನಿಮ್ಮ ಆಸೆಯಂತೆ ಎಲ್ಲವೂ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬರೋಣ ಬಂಧನ ಚಿತ್ರದ ಗೀತೆ.

0: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಯಿತು. ಕಾವೇರಿ
1: ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಖೇತ್ ಬಚಾವ್ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಿಎ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬುಗ್ರಾಮ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋಗೆ ಹೆಚ್ಎಸ್ ಪಾರ್ವತಿ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಬಳಿಕ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 10:30 ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಧ್ವನಿಮುದ್ರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ದಿವಾಕರ ಡೋಂಗ್ರೆ ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 7:15 ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಆಯುಕ್ತರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ, ನಡೆಸಿಕೊಡುತ್ತಾರೆ ಎಸ್ ನಿರ್ಮಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಂ. 9:05 ವಂದೇ ಮಾತರಂಗೆ 150ರ ಸಂಭ್ರಮ ಮತ್ತು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸಿ

0: ಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ. 9:30ಕ್ಕೆ ಚಿತ್ರಚಿತ್ತಾರ, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕೆ ಕೃಷ್ಣಕುಮಾರ್ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನ ಬಜಾನದಲ್ಲಿ ಹಿಂದಿ ಚಿತ್ರಗೀತೆಗಳು. 11 ಗಂಟೆಗೆ ಗಾನ ಡಂಗುರ. 12:05ಕ್ಕೆ ವನಿತಾ ವಿಹಾರದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ, ಈ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿಧಾನ ವಿಭಾಗ ಅಮೃತ್ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲ್ಲಾಂಬಿಕಾ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. 1:20ಕ್ಕೆ ದೇಶಭಕ್ತಿ ಗೀತೆಗಳು. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳು. 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮ. 4:00ಗೆ ಭಾವಗೀತೆಗಳು. 4:15ಕ್ಕೆ ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗದ ಅವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. 4:30ಕ್ಕೆ ನೆನಪು ನಿನಾದ. 5 ಗಂಟೆಗೆ ಮಹಿಳಾ ಲೋಕದಲ್ಲಿ ವಿಚಾರ ಲಹರಿ, ವಿಷಯ ಇಂದಿನ ದಿನವೇ ಶುಭ ದಿನ. ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ಚಿತ್ರಕಾವೇರಿ ನೇರ ಫೋನಿನ್ ಕಾರ್ಯಕ್ರಮ. 6:50ಕ್ಕೆ ಕೃಷಿ ರಂಗ, ಇದರಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಬಳಿಕ ಕೃಷಿ ಮಾಹಿತಿ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬುಗ್ರಾಮ. 7:30ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. 8 ಗಂಟೆಗೆ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆತ್ಮನಿರ್ಭರ್ ಭಾರತಕ್ಕೆ ಬಾಹ್ಯಾಕಾಶ ತಂತ್ರಜ್ಞಾನ ಕುರಿತ ಚರ್ಚೆ. ಬಳಿಕ ಚಿತ್ರಗೀತೆಗಳು. 9:30ಕ್ಕೆ ಪ್ರಚಲಿತ, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಧ್ವನಿಮುದ್ರಿತ ಸರಣಿ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: India strongly condemned the recent attack on a ship off the coast of Oman in which 3 Indian nationals lost their lives. Addressing an interministerial media briefing in New Delhi, External Affairs Ministry spokesperson Randhir Jaiswal said, in this regard, the government has lodged a strong protest by summoning the U.S. Charge d'Affaires. Mr. Jaiswal noted that the continuing attacks on shipping in the region are deeply worrisome.
2: We attach high importance to the welfare and well-being of our seafarers community. Yesterday, we condemned the attack on a ship off the coast of Oman, in which, unfortunately, we lost 3 Indian nationals. We had summoned the U.S. CDA here to register a strong protest. The continuing incidents of attacks on shipping in the region are deeply worrisome. These attacks must cease and end. And we also call for dialogue and diplomacy so that we can have an early return to peace and stability in the region.
1: Additional Secretary in the Ministry of Ports, Shipping and Waterways, Mukesh Mangal, expressed concern over the recent incidents involving merchant vessels in the Persian Gulf region and reaffirmed its commitment to the safety and welfare of Indian seafarers. He further informed that today the bitumen tanker MT Jalveer, a Guinea-Bissau flagged vessel, was involved in a maritime security incident near Shinas port in Oman. The vessel had 20 Indian crew members on board. All of them are reported to be safe and evacuation operations are currently underway. Prime Minister Narendra Modi has said that despite the world passing through a period of uncertainty and instability, India continues to advance on its growth trajectory with confidence and determination. Chairing the 11th Governing Council meeting of Niti Aayog at Rashtrapati Bhavan in New Delhi, Mr. Modi said, as India progresses towards achieving the vision of Viksit Bharat, the collective responsibility of the centre and states becomes even greater. India has dispatched a consignment of 20,000 doses of measles vaccines and approximately 3 tons of medical supplies to support the government of Maldives in strengthening immunisation coverage and safeguarding public health. External Affairs Ministry said in a statement that this timely assistance will help address the increasing cases of measles in Maldives and reinforce the response efforts of the government. India and Nepal have launched a peer-to-peer cross-border remittance

0: mechanism to strengthen bilateral digital financial connectivity. The Ministry of Finance in a statement said the newly operationalized system establishes a direct link between India's Unified Payments Interface, UPI, and Nepal's National Payments Interface, NPI. This integration enables citizens of both the nations to make seamless, real-time and secure instant money transfers directly through mobile banking applications and digital wallets. The government has waived excise duty on certain variants of ethanol blended petrol. In a notification, the Union Finance Ministry announced that petrol blended with 22%, 25%, 27% and 30% ethanol have been exempted from central excise duty. UAE President Mohammed bin Zayed Al Nahyan has congratulated Indian Prime Minister Narendra Modi on becoming India's longest-serving continuously elected Prime Minister, marking a historic milestone in the country's democratic journey. In a series of social media posts, Sheikh Mohammed congratulated Prime Minister Modi on achieving the longest continuous tenure as an elected head of government in modern India's history. He wished Modi continued success in leading India and highlighted the remarkable progress in UAE-India relations in recent years. Benchmark domestic equity indices ended today's trading session with moderate losses of 0.2%. The Sensex slipped 151 points to close at 73,833, while the Nifty dipped 53 points to settle at 23,162. And in badminton, PV Sindhu and Tanvi Sharma advanced to the women's singles quarterfinals of the Australian Open in Sydney today. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10.
2: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.

0: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
1: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೈನ್ ರೋಡ್, ಪುತ್ತೂರು. ಕಾಲ್ 9900 1094 90. ಹಲೋ.
3: ಹಲೋ
1: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
3: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
1: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
0: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
4: ಟೀಮ್ ಉಬಾರ್, ಸುಳ್ಯ ರೈತ ಉತ್ಪಾದಕ ಕಂಪನಿ, ಪ್ರಣವ ಸೌಹಾರ್ದ ಸಹಕಾರ ಸಂಘ, ಸುದ್ದಿ ಕೃಷಿ ಅರಿವು ಕೇಂದ್ರ ಇವರ ಜಂಟಿ ಆಶ್ರಯದಲ್ಲಿ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹಲಸು ಮಾವು ಮೇಳ ಇದೇ ತಾರೀಕು 12, 13 ಮತ್ತು 14ರಂದು ಶ್ರೀ ದುರ್ಗಾ ಪರಮೇಶ್ವರಿ ಕಲಾಮಂದಿರ ವಠಾರ ಕೇರ್ಪಳ ಸುಳ್ಯ ಇಲ್ಲಿ ನಡೆಯಲಿದೆ. ಮೇಳದಲ್ಲಿ ವಿವಿಧ ತಳಿಯ ಹಣ್ಣುಗಳ, ಹಣ್ಣಿನ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ, ವಿಚಾರ ವಿನಿಮಯ ಮತ್ತು ವಿಚಾರಗೋಷ್ಠಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಸ್ಪರ್ಧೆ, ಸಾಧಕರಿಗೆ ಸನ್ಮಾನ ನಡೆಯಲಿದೆ.
5: ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಯೋಜಕರು ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448585878, 9611207577.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಮಡಿಕೇರಿಯ ಡಿಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿರ ಮದನ್ 9844-8199.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್.

0: ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
3: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ. ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
5: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
6: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
7: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ BA, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
9: ಕುಂಬಳದಾಳು ಗ್ರಾಮದ ಕರ್ಣಯ್ಯನ ಐನಮನೆಯಲ್ಲಿ ಇದೇ 13 ಶನಿವಾರ ಸಾಯಂಕಾಲ 5 ಗಂಟೆಗೆ ಶ್ರೀ ವೆಂಕಟರಮಣ ದೇವರ ಹರಿಸೇವನ ಮತ್ತೆ 14 ಆಯ್ತವಾರ ಬೆಳಿಗ್ಗೆ 6 ಗಂಟೆಯಿಂದ ದೈವಕೋಲ ನಡೆಸಿಗೆ ತೀರ್ಮಾನಿಸಿದ್ದು, ಕಾಗದ ಸಿಕ್ಕದವು ಇದನ್ನೇ ಕಾಗದಾಂತ ಜ್ಞಾನ ಮಾಡಿಕೊಂಡು ಕುಟುಂಬಸ್ಥರು, ಊರವು, ಪಟ್ಟಗೂಡೆಗ, ನೆಂಟರಿಷ್ಟರು ಬಂದು ತೀರ್ಥ ಪ್ರಸಾದ ತಕೊಂಡು ದೇವರ ಕೃಪೆಗೆ ಪಾತ್ರರಾಗು ಕೂತ ಕರ್ಣಯ್ಯನ ಕುಟುಂಬಸ್ಥರು ಕೇಳಿಕೊಂತಾವಳು.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ.

0: ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಅಲ್ವೇ, ನಿಮ್ ಲೇ ಲಡಾಖ್ ಟ್ರಿಪ್ ಪ್ಲಾನ್ ಏನಾಯ್ತು? ಕ್ಯಾನ್ಸಲ್ ಆಯ್ತಾ?
2: ಇಲ್ವಲ್ಲ, ನಾವು ಫ್ರೀ ಆಗಿ ಹೋಗ್ತಾ ಇದ್ದೀವಿ.
0: ಅದೇಗೆ, ನಾವು ಕೂಡ ಬರ್ತಿದ್ದೋ.
2: ಪುತ್ತೂರ್ ಟೌನ್ ಹತ್ರ ಮುಳಿಯಾ ಪ್ರಾಪರ್ಟೀಸ್ ಅವರ ಸೈಟ್ ಬುಕ್ ಮಾಡಿದೆ. ಆಫರ್ ನಲ್ಲಿ ಲೇ ಲಡಾಖ್ ಮತ್ತು ಸ್ಪಿಟಿ ವ್ಯಾಲಿಗೆ ಫ್ರೀ ಟ್ರಿಪ್ ಕೊಟ್ರು. 15 ಲಕ್ಷದಿಂದ 55 ಲಕ್ಷದೊಳಗೆ ಸೈಟ್ ಸಿಗ್ತಾ ಇದೆ. ಮಂಗಳೂರಿಗೆ ಹತ್ತಿರಾನು ಅವರ ಸೈಟ್ ಇದೆ.
0: ನೀನು ಸೈಟ್ ತಗೋ, ಒಟ್ಟಿಗೆ ಟ್ರಿಪ್ ಹೋಗೋಣ.
2: ವಾವ್, ಸೂಪರ್! ಈ ಆಫರ್ June 30ರವರೆಗೆ ಮಾತ್ರ ಇರೋದು.
0: ಬುಕಿಂಗ್ ಹಾಗೂ ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 6364-913-916. ನಿಮ್ಮ ಕನಸಿನ ಮನೆಗೆ ರೆಕ್ಕೆ ಮೂಡಿಸುತ್ತಿದೆ ಮುಳಿಯಾ ಪ್ರಾಪರ್ಟೀಸ್.
3: ಚೇಂಡಾಳೆ ನರಿಯಂದಡ ಗ್ರಾಮದ ಮಂಜಾಪುರ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ 13ರಕ್ಕೆ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋಕುತ ಮಂಜಾಪುರ ಕುಟುಂಬಸ್ಥರು ಕೇಳಿಕೊಂಡಳು.
4: ಚಂಡಂಗಡ ಒಕ್ಕಡ ಶ್ರೀ ಮಾಗೂರು ಮಂದಡಮೂರ್ತಿ ತೆರೆನ ಇದೇ 14 ನಾರಾಚ ಪೊಲಕ ಬಲ್ಯಮುಂಡೂರು ಗ್ರಾಮತುಳ್ಳ ಚಂಡಂಗಡ ಒಕ್ಕ ಐನು ಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ ಬೆಂದು ಚಂಗಾದಿಯಲ್ಲ ಬಂತು ಮಾಗೂರರ ಆಶೀರ್ವಾದ ಪಡೆದೋಣಂದು ಚಂಡಂಗಡ ಒಕ್ಕಕಾರ ಕಟ್ಟಂಡಿತು.
5: ಕೇಳುಗರೆ, ಈಗೊಂದು ಜನಪದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ KS ಸುರೇಖ ಮತ್ತು ಅಪ್ಪಗೆರೆ ತಿಮ್ಮರಾಜು.

ನಾವು ಹುಟ್ಟಿ ಬೆಳೆಯುವ ನಾಡನ್ನು ನಾವು ಎಷ್ಟು ಗೌರವದಿಂದ ಕಾಣುವೆವೋ, ಈ ನಾಡಿನ ರಕ್ಷಕರಾದ ಯೋಧರು ನಮ್ಮ ಪಾಲಿಗೆ ಅಷ್ಟೇ

0: ನಾವು ಹುಟ್ಟಿ ಬೆಳೆಯುವ ನಾಡನ್ನು ನಾವು ಎಷ್ಟು ಗೌರವದಿಂದ ಕಾಣುವೆವೋ, ಈ ನಾಡಿನ ರಕ್ಷಕರಾದ ಯೋಧರು ನಮ್ಮ ಪಾಲಿಗೆ ಅಷ್ಟೇ ಗೌರವಾರ್ಹರು.
1: ಭಾರತ ನಮ್ಮಯ ದೇಶ, ಭಾರತ ಹೆಮ್ಮೆಯ ದೇಶ.
0: ಸ್ವಾಹಿತದ ಪರಿವೆ ಇಲ್ಲದೆ ಕಾಯೇನ ವಾಚ ಮನಸ ದೇಶದ ಹಿತಚಿಂತನೆ ನಡೆಸುವ, ದೇಶದ ರಕ್ಷಣೆ ಮಾಡುವ ಯೋಧರನ್ನು ಗೌರವದಿಂದ ನೋಡೋಣ. ದೇಶ ರಕ್ಷಕರಾದ ಸೈನಿಕರಿಗಿರುವ ದೇಶಭಕ್ತಿಯನ್ನು ನಾವು ಮೇಗೂಡಿಸಿಕೊಳ್ಳೋಣ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ತುಮಕೂರು ಜಿಲ್ಲಾ ವಾರ್ತಾಪತ್ರ. ಬರೆದವರು ರಘು ಎಎನ್ ತುಮಕೂರು, ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ

0: ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ ಎರಡು ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು, ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ದೇಶ ನಿನಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನೀನು ಏನು ಮಾಡಿದೆ ಎಂಬುದನ್ನು ಯೋಚಿಸು. ಜಾನ್ ಎಫ್ ಕೆನಡಿ.
4: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.

0: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊ.

0: ಅನ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
1: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯಾಭಿವೃದ್ಧಿ ಸಚಿವ ಎಂಪಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದ್ದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ.

ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2,330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವ

0: ಪೂರ್ಣಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಷರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ, ಸಮಯ 6:50:20. ಈಗ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ, ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಖೇತ್ ಬಚಾವ್ ಅಭಿಯಾನ ಮತ್ತು ಅನಿಶ್ಚಿತ ಮಳೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾ ಜಿಎ ರಾಜಣ್ಣ ಅವರೊಂದಿಗಿನ ಸಂದರ್ಶನ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು
4: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
0: ಈಗ ಕೇಳೋಣ ಡಾಕ್ಟರ್ ಜಿಎ ರಾಜಣ್ಣ ಅವರೊಂದಿಗಿನ ಸಂದರ್ಶನ.
5: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಖೇತ್ ಬಚಾವೋ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಅಂದರೆ ಇದು ಕೃಷಿ ಜಮೀನಿನ ಸಂರಕ್ಷಣೆಗೆ ಸಂಬಂಧಪಟ್ಟದ್ದು. ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದರ ಜೊತೆಗೆ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ ಆಗಬಹುದು ಅನ್ನುವಂಥ ಒಂದು ಶಂಕೆ ಇರೋದರಿಂದ ಈ ಅನಿಶ್ಚಿತ

0: ಹವಾಮಾನ ಪರಿಸ್ಥಿತಿಗೆ ಪರ್ಯಾಯ ಬೆಳೆ ಯೋಜನೆ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರೂ ಆದಂಥ ಡಾಕ್ಟರ್ ಜಿ ಎ ರಾಜಣ್ಣ ಅವರು. ನಮಸ್ಕಾರ ರಾಜಣ್ಣ ಅವರೇ.
1: ನಮಸ್ಕಾರ.
0: ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರುವಂತಹ ಈ ಖೇತ್ ಬಚಾವೋ ಅಭಿಯಾನ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಅಂದರೆ ಈ ರೀತಿ ಅಂದರೆ ಏನು ಅಂತ?
1: ಹೌದು, ಖೇತ್ ಬಚಾವೋ ಅಭಿಯಾನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ, ಕೃಷಿ ಭೂಮಿ, ರೈತರ ಹತ್ರ ಇರುವಂಥ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ರೈತರ ಜೀವನೋಪಾಯವನ್ನು ರಕ್ಷಿಸುವಂಥ ಉದ್ದೇಶದಿಂದ ಭಾರತ ಸರ್ಕಾರ ಈ ಕಾರ್ಯಕ್ರಮವನ್ನು ಪ್ರಮುಖ ಕಾರ್ಯಕ್ರಮವಾಗಿ ಮಾಡಿದ್ದಾರೆ. ಈ ಜೂನ್ 1 ತಾರೀಕಿನಿಂದ ಜೂನ್ 30 ತಾರೀಕುವರೆಗೂ ದೇಶಾದ್ಯಂತ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ನೌಕರರು, ವಿಜ್ಞಾನಿಗಳು ರೈತರ ಜಮೀನಿಗೆ ಹೋಗಿ ಅವರ ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮದ ಉದ್ದೇಶವಾಗಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡಬೇಕು ಅನ್ನೋ
0: ಅವೇರ್ನೆಸ್
1: ಉದ್ದೇಶ,
0: ಅಂದ್ರೆ ಅರಿವನ್ನು ಮೂಡಿಸುವಂತಹದ್ದು,
1: ಅರಿವು ಮೂಡಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ.
0: ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ.
1: ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದವು.
0: ಈಗ ನಮ್ಮ ಕೊಡಗು ಜಿಲ್ಲೆಯನ್ನೇ ತೆಗೆದುಕೊಂಡ್ರೆ, ತಾವು ಈಗ ಹಿರಿಯ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಅಪ್ಪಂಗಳ ಸಂಶೋಧನಾ ಸಂಸ್ಥೆ, ಜೊತೆಗೆ ಚಟ್ಟಹಳ್ಳಿಯಲ್ಲಿರುವಂತಹ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ, ಜೊತೆಗೆ ಅಲ್ಲಿ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರ ಇದೆ ಚಟ್ಟಹಳ್ಳಿಯಲ್ಲಿ, ಹಾಗೆಯೇ ನಮ್ಮ ಗೋಣಿಕೊಪ್ಪಲಿನಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರ, ಈ ಎಲ್ಲ ಸಂಸ್ಥೆಗಳು ಕೂಡ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾವೆ, ಪಾಲ್ಗೊಂಡಿದ್ದಾವೆ.
1: ಹೌದು,
0: ಇದರಲ್ಲಿ ಎಲ್ಲ ವಿಜ್ಞಾನಿಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಮುಖ್ಯವಾಗಿ ರೈತರ ಜಮೀನಲ್ಲೇ ಮಾಡುವಂಥದ್ದಿದು,
1: ಹೌದು,
0: ಸಂಶೋಧನಾ ಸಂಸ್ಥೆಗಳಲ್ಲ,
1: ಹೌದು,
0: ರೈತರ ಜಮೀನಿಗೆ ಹೋಗಿ ಅಲ್ಲಿ ರೈತರನ್ನು ಒಟ್ಟುಗೂಡಿಸಿ ಮಾಡುವಂಥದ್ದು. ಡಾಕ್ಟರ್ ರಾಜಣ್ಣ ಅವರೇ, ನಮ್ಮ ಕೃಷಿಗೆ ಸದ್ಯದಲ್ಲಿರುವಂಥ ಪ್ರಮುಖ ಸವಾಲುಗಳು ಯಾವ್ಯಾವು ಅಂತೀರಿ?
1: ಬಹುಮುಖ್ಯವಾಗಿ ನಮ್ಮಲ್ಲಿ ಏನಂತಂದ್ರೆ, ಈ ಹವಾಮಾನ ಬದಲಾವಣೆ ಅಂತ, ಕ್ಲೈಮೇಟ್ ಚೇಂಜ್ ಅಂತ ಎಲ್ಲ ಕೇಳಿರ್ತೀರಿ, ಇದರ ಭಾಗವಾಗಿ ಏನಂತಂದ್ರೆ ಮಳೆಯ ಅನಿಶ್ಚಿತತೆ ತುಂಬಾ ಕಾಡ್ತಾ ಇದೆ. ಅಂದ್ರೆ ಮಳೆ ಲೇಟಾಗಿ ಸ್ಟಾರ್ಟ್ ಆಗೋದು, ಇಲ್ಲ ಮಧ್ಯದಲ್ಲಿ ಕೈ ಕೊಡೋದು, ಇಲ್ಲ ಬೇಗ ಮಳೆ ನಿಂತೋಗೋದು, ಆ ಪರಿಸ್ಥಿತಿಗಳಲ್ಲಿ ಏನಂತಂದ್ರೆ ನಮಗೆ ನೀರಿನ ಕೊರತೆ ತುಂಬಾ ಕಾಡುತ್ತೆ.
0: ಹೌದು, ತೇವಾಂಶದ ಕೊರತೆ.
1: ಹೌದು, ಅದರ ಜೊತೆಗೆ ಏನಂತಂದ್ರೆ ಮಣ್ಣಿನ ಫಲವತ್ತತೆ ಕುಸಿತ ಆಗುತ್ತೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ, ಮತ್ತೆ ಬಹುಮುಖ್ಯವಾಗಿ ಈ ಕಾರ್ಮಿಕರ ಕೊರತೆ ತುಂಬಾ ಕಾಡುತ್ತೆ. ಈ ಪರಿಸ್ಥಿತಿಯಲ್ಲಿ ರೈತರು ಯಾವ ತರ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಉತ್ತಮ ಆದಾಯ ಇಳುವರಿ ತಗೋಬೇಕು ಅಂತ ಒಂದು ಉದ್ದೇಶ.
0: ಅಂದ್ರೆ ಈ ಎಲ್ಲ ವಿಚಾರಗಳನ್ನ ತಾವು ಈ ಖೇತ್ ಬಚಾವೋ ಅಭಿಯಾನದಲ್ಲೂ ಕೂಡ ತಿಳಿಸ್ಕೊಡ್ತೀರಾ?
1: ಹೌದು,
0: ಅದು ಕೂಡ ಒಂದು ಮುಖ್ಯವಾದ ಅಂಶ. ತಾವು ಬಹಳ ಒಳ್ಳೆಯ ಒಂದು ಅಂಶವನ್ನ ಇಲ್ಲಿ ಹೇಳಿದ್ರಿ, ಅದು ಈ ಹವಾಮಾನ ಬದಲಾವಣೆ ಅಂತ ಅಂದು. ಈ ಹವಾಮಾನ ಬದಲಾವಣೆ ನಮ್ಮ ಕೃಷಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೀರಿ?
1: ಕಳೆದ ಕೆಲವು ವರ್ಷಗಳಲ್ಲಿ ನಾವೆಲ್ಲ ನೋಡಿದ್ದಾಗೆ ತಾಪಮಾನ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಸೆಕೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರಿಗೂ ನಮಗೆ ಗೊತ್ತಾಗುವಂಥ ವಿಷಯ ಮೇಲುಗಡೆ. ಅದರ ಭಾಗವಾಗಿ ಏನಂತಂದ್ರೆ ಮಳೆ ಕಡಿಮೆ ಆಗುತ್ತೆ, ದೀರ್ಘಾವಧಿ ಬರ ಬರುತ್ತೆ, ಅತಿವೃಷ್ಟಿ ಘಟನೆಗಳು ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇಂಥ ಸಂದರ್ಭದಲ್ಲಿ ಈ ಬೆಳೆಗಳ ಬೆಳವಣಿಗೆ ಏನಿರುತ್ತೋ ಅದು ಕುಂಠಿತವಾಗುತ್ತೆ. ಬೆಳೆಗಳ ಬೆಳವಣಿಗೆ ಕುಂಠಿತ ಆಯಿತು ಅಂದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಯಾಕೆ ಆಗುತ್ತೆ ಅಂತಂದ್ರೆ ಈ ಕೀಟಗಳು ಮತ್ತೆ ರೋಗಗಳು ಜಾಸ್ತಿ ಆಗ್ತವೆ.
0: ಹೌದು,
1: ಇದು ಮುಖ್ಯವಾಗಿ ಎಲ್ಲಿ ಬರುತ್ತಂದ್ರೆ ಮಳೆ ಆಧಾರಿತ ಪ್ರದೇಶಗಳಲ್ಲಿ ಬಹುಮುಖ್ಯವಾಗಿ ಈ ಹವಾಮಾನ ಬದಲಾವಣೆಯ ಪರಿಸ್ಥಿತಿಗಳನ್ನು ರೈತರು ಎದುರಿಸಬೇಕಾಗ್ತದೆ.
0: ಈಗ ನಮ್ಮ ಕೊಡಗು ಜಿಲ್ಲೆಯನ್ನೇ ತೆಗೆದುಕೊಂಡ್ರೆ ಇಲ್ಲಿ ಒಳ್ಳೆಯ ಮಳೆನೇ ಬರುತ್ತೆ, ಆದರೂ ಕೂಡ ಇದೆಲ್ಲ ಮಳೆಯಾಶ್ರಿತ ಕೃಷಿನೇ. ಇಲ್ಲಿ ಭತ್ತವನ್ನು ಕೂಡ ಮಳೆಯಾಶ್ರಿತದಲ್ಲೇ ಬೆಳೀತಾರೆ, ಜೊತೆಗೆ ನಮ್ಮ ಕಾಫಿ ಆಗ್ಬೋದು, ಏಲಕ್ಕಿ ಆಗ್ಬೋದು, ಕರಿಮೆಣಸಾಗ್ಬೋದು, ಇವನ್ನೆಲ್ಲ ಮಳೆಯ ಆಧಾರದಲ್ಲೇ ಬೆಳೀತಾರೆ ರೈತರು. ಹಾಗಾಗಿ ನಮ್ಮ ಒಂದು ಪ್ರದೇಶದಲ್ಲಿ ಈ ಹವಾಮಾನ ಬದಲಾವಣೆಯ ಪರಿಣಾಮ ಹೆಚ್ಚು ಅಂತಲೇ ಹೇಳ್ಬೋದಲ್ವಾ?
1: ಹೌದು, ಈ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಹಾಗೆ ಯಾವ ವೈಜ್ಞಾನಿಕ ಕೃಷಿ ಪದ್ಧತಿಗಳು ರೈತರು ಅಳವಡಿಸ್ಕೋಬೇಕು ಅನ್ನೋದು ತುಂಬಾ ಮುಖ್ಯ ವಿಷಯ ಆಗುತ್ತೆ.
0: ನೋಡಿ, ನಮ್ಮ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ,

0: ಇವರು ಬಹಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಪ್ರಾರಂಭದಲ್ಲೇ ಜಾರಿಗೆ ತಂದಿದ್ದು ಅಂದರೆ ಈ ಮಣ್ಣಿನ ಆರೋಗ್ಯ ಚೀಟಿ, ಮಣ್ಣಿನ ಆರೋಗ್ಯ ಕಾರ್ಡು. ಈ ಯೋಜನೆಯ ಮಹತ್ವ ಏನು ಅಂತೀರಿ?
1: ಇದು ಬಹುಮುಖ್ಯವಾಗಿ ಏನಂತಂದ್ರೆ, ಇಂಥ ಸಂದರ್ಭದಲ್ಲಿ ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಅಥವಾ ಈ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಉಂಟಾದಾಗ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬೆಳೆಗಳಿಗೆ ಕೊಡುವಂಥ ಉತ್ತಮ ಕಾರ್ಯಕ್ರಮ. ಅದರಲ್ಲಿ ಏನಂತಂದರೆ, ನಮಗೆ ಮಣ್ಣಿನ ಪರೀಕ್ಷೆಯಲ್ಲಿ ನಮ್ಮ ಜಮೀನಿನಲ್ಲಿ ಯಾವ ಪೋಷಕಾಂಶಗಳಿದೆ, ಕೊರತೆ ಇದೆ, ಜಾಸ್ತಿ ಇದೆ, ಫಲವತ್ತತೆ ಏನು, PH ಏನು, ಇವೆಲ್ಲ ನಮಗೆ ತಿಳಿಸ್ಕೊಡುತ್ತೆ. ಅದರ ಭಾಗವಾಗಿ ಸಾಯಿಲ್ ಟೆಸ್ಟ್ ಬೇಸ್ಡ್ ನಾವು ಏನು
0: ಮಣ್ಣು ಪರೀಕ್ಷೆ
1: ಆಧಾರಿತವಾಗಿ ನಾವು ಏನು ಗೊಬ್ಬರಗಳನ್ನು ಯೂಸ್ ಮಾಡ್ತೀವೋ ಅದರ ಭಾಗವಾಗಿ ನಾವು ಖರ್ಚನ್ನ ಕಡಿಮೆ ಮಾಡ್ಕೋಬಹುದು, ಆದಾಯನ ಜಾಸ್ತಿ ಮಾಡ್ಕೋಬಹುದು.
0: ಅಂದ್ರೆ ಈ ಮಣ್ಣಿನ ಆರೋಗ್ಯ ಚೀಟಿ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ನಮ್ಮ ಒಂದು ಜಮೀನಿನ ಒಂದು ಮಣ್ಣಿನ ಮಾದರಿಯನ್ನು ತೆಗೆದು ಮಣ್ಣು ಆರೋಗ್ಯ ಕೇಂದ್ರಗಳಲ್ಲಿ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ನಮ್ಮ ಮಣ್ಣಲ್ಲಿ ಪೋಷಕಾಂಶಗಳ ಮಟ್ಟ ಯಾವ ಪ್ರಮಾಣದಲ್ಲಿದೆ ಅಂತ ನಾವು ತಿಳ್ಕೊಂಡು ತಜ್ಞರಿಂದ ಒಂದು ಸಲಹೆಯನ್ನು ಪಡೆಯುವಂಥದ್ದು, ಯಾವ ಪೋಷಕಾಂಶ ಹೆಚ್ಚು ಕೊಡಬೇಕು, ಯಾವುದನ್ನ ಕಡಿಮೆ ಮಾಡಬೇಕು, ಈ ರೀತಿ ಮಾಡಿಕೊಂಡ್ರೆ ನಾವು ಅನಾವಶ್ಯಕವಾಗಿ ನಾವು ಈ ಪೋಷಕಾಂಶಗಳಿಗೆ ಮಾಡುವಂಥ ಖರ್ಚನ್ನು ಕಡಿಮೆ
1: ಮಾಡ್ಕೊಳ್ಬೋದು.
0: ಈಗ ನಮ್ಮ ಕೊಡಗು ಜಿಲ್ಲೆಯ ಮಣ್ಣನ್ನೇ ತೆಗೆದುಕೊಂಡ್ರೆ ರಂಜಕದ ಅಂಶ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಾವು ಸುಮ್ಮನೆ ಹೆಚ್ಚೆಚ್ಚು ರಂಜಕ ಹಾಕ್ತಲೇ ಇರ್ತೀವಿ, ಸಾರಜನಕ ಮತ್ತು ಪೊಟ್ಯಾಷ್ ಜೊತೆ. ಅದಂತ ಅವನ್ನೆಲ್ಲ ಕಡಿಮೆ ಮಾಡಿಕೊಂಡು ಆದಷ್ಟು ನಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬೋದು.
1: ಹೌದು,
0: ಜೊತೆಗೆ ಇಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ಒಂದು ಆಮ್ಲೀಯತೆ ಸಮಸ್ಯೆನೂ ಕೂಡ ಇದೆ.
1: ಹೌದು,
0: ಪ್ರತ್ಯಾಮ್ಲಗಳೆಲ್ಲ ಬಸ್ತೋಗ್ಬಿಟ್ಟು ನಮ್ಮ ಜಮೀನುಗಳೆಲ್ಲ ಆಮ್ಲೀಯವಾಗಿದ್ದಾವೆ, ಅಂದರೆ ರಸಸಾರ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕೊಡಬೇಕಾದಂಥ ಸುಣ್ಣವನ್ನು ಕೂಡ ನಾವು ತಿಳ್ಕೋಬೋದು
1: ಹೌದು ಸರ್,
0: ಈ ಒಂದು ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯಿಂದ. ಮತ್ತು ಕೇಂದ್ರ ಸರ್ಕಾರ ಇದನ್ನು ಮಾಡಿ ಒಂದು ರೀತಿ ಎಲ್ಲ ರೈತರಿಗೂ ಕೂಡ ಒದಗಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದೆ. ಮತ್ತು ನಮ್ಮ ರೈತರು ಕೂಡ ಸ್ವಇಚ್ಛೆಯಿಂದ ಅವರೇ ಮಣ್ಣಿನ ಮಾದರಿಗಳನ್ನು ತೆಗೆದು ಪರೀಕ್ಷೆ ಮಾಡಿಸ್ತಾ ಇದ್ದಾರೆ. ಕಾಫಿ ಮಂಡಳಿಯೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದೆ.
1: ಹೌದು,
0: ಇನ್ನು ಈ ಅನಿಶ್ಚಿತ ಹವಾಮಾನ ಪರಿಸ್ಥಿತಿ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಈ ವರ್ಷ. ಇದಕ್ಕೆ ಏನಾದರೂ ಪರ್ಯಾಯ ಬೆಳೆ ಯೋಜನೆ ಅಂತ ಏನಾದರೂ ಮಾಡಿಕೊಂಡ್ರೆ ನಾವು ಈ ಕಂಟೆಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಕರಿತೀವಿ, ಅನಿಶ್ಚಿತ ಹವಾಮಾನ ಪರಿಸ್ಥಿತಿಗಳಿಗೆ ಪರ್ಯಾಯ ಬೆಳೆ ಯೋಜನೆ ಅಂತ ಅಂದು. ಈ ರೀತಿ ಅಂದರೆ ಏನು ಅಂತೀರಿ?
1: ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಥವಾ ಅನಿರೀಕ್ಷಿತ ಹವಾಮಾನ ಪರಿಸ್ಥಿತಿಗಳು ಅಂದರೆ, ಈಗ ನಾವು ನೋಡಿದ ಹಾಗೆ ಮಳೆ ಈಗ ಬರಬೇಕಿತ್ತು, ಬರಲಿಲ್ಲ. ಮೇಬಿ ಶುರುವಾಗೋ ಲಕ್ಷಣಗಳಿದ್ದಾವೆ. ಅದಕ್ಕೆ ತಕ್ಕಂತೆ ಏನಂದರೆ ಬರ ಬರುತ್ತೆ, ಮತ್ತೆ ತಡವಾಗಿ ಮಳೆ ಆರಂಭವಾಗೋದು, ಅತಿವೃಷ್ಟಿ ಅಥವಾ ಪ್ರವಾಹ ಸೃಷ್ಟಿಸುವಂಥ ಸನ್ನಿವೇಶಗಳನ್ನು ಬರ್ಬೋದು. ಆ ಸನ್ನಿವೇಶಗಳಲ್ಲಿ ರೈತರು ಅನುಸರಿಸಬೇಕಾದಂಥ ವೈಜ್ಞಾನಿಕ ಪದ್ಧತಿಗಳು, ಪರ್ಯಾಯ ಕೃಷಿ, ಆ ಪರ್ಯಾಯ ಬೆಳೆ, ಪರ್ಯಾಯ ವೆರೈಟೀಸು, ಅದನ್ನು ಉಪಯೋಗಿಸಿಕೊಂಡು ಅದಕ್ಕೆ ತಕ್ಕಂತೆ ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಮತ್ತು ಈ ಕೀಟ ಮತ್ತು ರೋಗಗಳನ್ನು ತಡೆಯುವಂಥ ಶಕ್ತಿ ಇರುವಂಥ ಟೆಕ್ನಾಲಜೀಸ್ ಏನೇನಿದೋ ಅದನ್ನು ಉಪಯೋಗಿಸ್ಕೋಬೇಕಾಗ್ತದೆ.
0: ಹಾಂ ಹಾಂ, ಅಂದರೆ ಈ ಅನಿಶ್ಚಿತ ಹವಾಮಾನ ಪರಿಸ್ಥಿತಿಗಳಿಗೆ ಏನೇನು ತಂತ್ರಜ್ಞಾನಗಳನ್ನು ಬಳಸ್ಕೋಬಹುದು, ನಮ್ಮ ಸಂಶೋಧನಾ ಕೇಂದ್ರಗಳು ಅಭಿವೃದ್ಧಿಪಡಿಸಿರುವಂಥವು, ಮತ್ತು ನಮ್ಮ ಬೆಳೆ ಯೋಜನೆಯಲ್ಲಿ ಯಾವ ರೀತಿ ಒಂದು ಬದಲಾವಣೆಯನ್ನು ಮಾಡ್ಕೋಬಹುದು ಅನ್ನೋದು ಎಲ್ಲ ಈ ಒಂದು ಯೋಜನೆಯಲ್ಲಿ ಸೇರಿಕೊಳ್ಳುತ್ತೆ.
1: ಹೌದು,
0: ಈ ಒಂದು ತುರ್ತು ಹವಾಮಾನ ಪರಿಸ್ಥಿತಿಗಳಿಗೆ ಒಂದು ಬೆಳೆ ಯೋಜನೆ, ಇದಕ್ಕೆ ಎಲ್ಲ ಇಲಾಖೆಗಳು ಕೂಡ ತಯಾರಾಗಿರಬೇಕಾಗತ್ತೆ.
1: ಹೌದು,
0: ರೈತರಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ಇದಕ್ಕೆ ತಯಾರಾಗಿರಬೇಕು. ಅದೇ ರೀತಿ ಸಂಶೋಧನಾ ಕೇಂದ್ರಗಳು ತಯಾರಾಗಿದ್ದಾವೆ.
1: ಹೌದು.
0: ಹಾಂ ಹಾಂ, ಇನ್ನು ಮುಖ್ಯವಾಗಿ ನಮ್ಮ ಅಪ್ಪಂಗಳದ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ, ಪ್ರಾದೇಶಿಕ ಕೇಂದ್ರ, ಇಲ್ಲಿ ಹೆಚ್ಚು ನಮ್ಮ ಸಾಂಬಾರ ಬೆಳೆಗಳ ಬಗ್ಗೆನೇ ಸಂಶೋಧನೆ ನಡೆಯುವಂಥದ್ದು. ಈ ಸಾಂಬಾರ ಬೆಳೆಗಳಿಗೆ ಸಂಬಂಧಪಟ್ಟಾಗೆ ವಿಶೇಷವಾಗಿ ನಮ್ಮ ಒಂದು ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ, ಶುಂಠಿನೂ ಕೂಡ ಇದೆ, ಇನ್ನೂ ಕೆಲವೆಲ್ಲ ಸಾಂಬಾರ ಬೆಳೆಗಳು ಇದ್ದಾವೆ. ಇವುಗಳಿಗೆ ಈ ಒಂದು ಯೋಜನೆಯ ಅಗತ್ಯ ಏನು? ಯಾಕೆಂದರೆ ಇವೆಲ್ಲ ಬಹುವಾರ್ಷಿಕ ಬೆಳೆಗಳು.
1: ಹೌದು,
0: ಇವುಗಳಿಗೂ ಕೂಡ ಈ ಒಂದು ತುರ್ತು ಹವಾಮಾನ ಪರಿಸ್ಥಿತಿಗೆ ಬೇಕಾದಂಥ ಪರ್ಯಾಯ ಬೆಳೆ ಯೋಜನೆ ಅಗತ್ಯ ಇದೆಯಾ?
1: ಹೌದು, ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಮುಖ್ಯ

0: ಸಂಶೋಧನೆ ಮಾಡುವಂಥ ಬೆಳೆಗಳಂತಂದರೆ ಕರಿಮೆಣಸು, ಏಲಕ್ಕಿ, ಅರಿಶಿನ, ಶುಂಠಿ, ಈ ಸಾಂಬಾರು ಬೆಳೆಗಳೇನಂದರೆ ತುಂಬ ಸೂಕ್ಷ್ಮವಾಗಿದ್ದಾವೆ. ಹವಾಮಾನ ಬದಲಾವಣೆಗೆ ತುಂಬ ಸೂಕ್ಷ್ಮ ಆಗಿರ್ತವೆ. ಸ್ವಲ್ಪ ಮಳೆ ಜಾಸ್ತಿ ಆದರೂ ರೋಗ ಬರೋ ಚಾನ್ಸ್ ಇರುತ್ತೆ, ಕಡಿಮೆ ಆದರೂ ತಡೆಯುವಂಥ ಶಕ್ತಿ ಇರೋದಿಲ್ಲ. ಇದಕ್ಕೆ ತಕ್ಕಂತೆ ಮತ್ತೆ ಏನಂದ್ರೆ ಈಗ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಎರಡಿದೆ. ಮಳೆ ಜಾಸ್ತಿ ಬಂದ್ರೂ ರೋಗ ಬಂದು ಸಾಯುತ್ತೆ, ಮಳೆ ಕಡಿಮೆ ಆದ್ರೂ ನೀರಿನ ಕೊರತೆಯಿಂದಾಗಿ ಸಾಯೋ ಲಕ್ಷಣಗಳಿರ್ತವೆ,
1: ಮಾಡೋಗ್ಬಿಡ್ತವೆ.
0: ಹೌದು, ಅದಕ್ಕೆ ತಕ್ಕಂತೆ ನಾವು ಏನು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಅದು ಅಗತ್ಯವಾಗಿದೆ.
1: ಈಗ ಮುಖ್ಯವಾಗಿ ನಮ್ಮ ಕೊಡಗು ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಕರಿಮೆಣಸು ಬಹಳ ಮುಖ್ಯವಾದಂಥ ಬೆಳೆ ಇಲ್ಲಿ. ಈ ಕರಿಮೆಣಸಿನಲ್ಲಿ ನಾವು ಮುಖ್ಯವಾಗಿ ಈ ಪೋಷಕಾಂಶ ಮತ್ತು ತೇವಾಂಶದ ನಿರ್ವಹಣೆಗೆ ಯಾವ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರ ಈ ಅನಿಶ್ಚಿತ ಹವಾಮಾನ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ?
0: ಈ ಹವಾಮಾನ ವೈಪರೀತ್ಯ ಅಂತಂದ್ರೆ ನಮಗೆ ಮುಖ್ಯವಾಗಿ ನಾಲ್ಕು ಎದುರಾಗುವಂತ ಸಂದರ್ಭ ಇರ್ತದೆ. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ ಮುಂಗಾರು ಪೂರ್ವ ಮಳೆಯ ಕೊರತೆ ಅಥವಾ ಅಧಿಕ ತಾಪಮಾನ, ಹೆಚ್ಚು ಉಷ್ಣಾಂಶ ಆಗುತ್ತೆ, ಅಥವಾ ಮುಂಗಾರು ತಡವಾಗಿ ಆರಂಭ ಆಗೋದು ಅಂತಾನೂ ಅಂತೀವಿ. ಅದು ಮುಖ್ಯವಾಗಿ ಏನಂದ್ರೆ ಈ ಜೂನ್ ತಿಂಗಳಲ್ಲಿ ಉದ್ಭವಿಸುವಂತ ಸಂದರ್ಭ. ಅದಕ್ಕೆ ಬೇಕಾದಂತ ನಾವು ಏನು ತುರ್ತು ನಿರ್ವಹಣಾ ಯೋಜನೆ ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ ಬಹುಮುಖ್ಯವಾಗಿ ತೇವಾಂಶ ಸಂರಕ್ಷಣೆಗಾಗಿ ಗಿಡದ ಬುಡ ಹಾಗೂ ಸಾಲುಗಳ ನಡುವಿನ ಪ್ರದೇಶದಲ್ಲಿ ಸ್ಥಳೀಯವಾಗಿ ರೈತರ ಭೂಮಿಯಲ್ಲಿ ಸಿಗುವಂತಹ ಎಲೆ ವೀಡ್ಸ್ ಅವನ್ನ ಮಲ್ಚಿಂಗ್ ಮಾಡ್ಕೋಬೇಕಾಗುತ್ತೆ, ಒದಿಕೆ ರೂಪದಲ್ಲಿ ಮಾಡ್ಕೋಬೇಕಾಗುತ್ತೆ.
1: ಒಂದು ತರಗು,
0: ಹೌದು,
1: ಮತ್ತೆ ಒಣಗದಂತ ಕಳೆಗಳು,
0: ಕಳೆಗಳು,
1: ಬೀಜಗಳು ಇಲ್ದಿರುವಂತ ಕಳೆಗಳು,
0: ಕಳೆಗಳು ಅದನ್ನ ಉಪಯೋಗಿಸ್ಕೊಂಡ್ರೆ ನಾವು ಸ್ವಲ್ಪ ತೇವಾಂಶವನ್ನ ಹಿಡಿದಿಟ್ಕೊಳ್ಳಬಹುದು. ಈ ಇದರಲ್ಲಿ
1: ಹೊದಿಕೆ ಹಾಕೋದು ಅಂತೀವಿ ನಾವು,
0: ಹೌದು,
1: ಮಲ್ಚಿಂಗ್,
0: ಮಲ್ಚಿಂಗ್. ಮತ್ತೆ ಈಗೇನಂತಂದ್ರೆ ಸ್ವಲ್ಪ ತಾಪಮಾನ ಜಾಸ್ತಿ ಆಗಿದೆ ಅಂತ ಇದೀವಿ, ಅದು ಈಟ್ ಸ್ಟ್ರೆಸ್ ಅಂತೀವಿ. ಆ ಈಟ್ ಸ್ಟ್ರೆಸ್ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತಂದ್ರೆ ನಾವು ಮುಖ್ಯವಾಗಿ 1-2% ಪೊಟಾಷಿಯಂ ನೈಟ್ರೇಟ್ ಅಂತ ಒಂದು
1: ಪೋಷಕಾಂಶ
0: ಸಿಗುತ್ತೆ, ಅದನ್ನ ಸ್ಪ್ರೇ ಮಾಡ್ಕೋಬೇಕು ಆಗ್ತದೆ.
1: ಅಂದ್ರೆ ಎಲೆ ಸಿಂಪಡಣೆ ಮಾಡಬಹುದು,
0: ಎಲೆ ಸಿಂಪಡಣೆ,
1: ಎಲೆ ಮತ್ತೆ ಈ ಕಾಂಡ ಇದಕ್ಕೆಲ್ಲ ಸಿಂಪಡಣೆ ಮಾಡಬಹುದು.
0: ಕಾಂಡಗೇನು ಅವಶ್ಯಕತೆ ಇರೋದಿಲ್ಲ. ಎಲೆಗಳಿಗೆ ಏನಂತಂದ್ರೆ ಇದು ಆಂಟಿ ಟ್ರಾನ್ಸ್ಪರೆಂಟ್ ಅಂತ ಅಂತೀವಿ, ಮಾಯಿಶ್ಚರ್ ಹೋಗ್ದಿರ ತಡೆಗಟ್ಟುವ, ನಷ್ಟ ಆಗದಿರ ತಡೆಗಟ್ಟುವಂತ ಕೆಮಿಕಲ್ ಇದು
1: ಪೊಟಾಷಿಯಂ ನೈಟ್ರೇಟ್.
0: ಪೊಟಾಷಿಯಂ ನೈಟ್ರೇಟ್
1: ಎಷ್ಟು ಶೇಕಡಾವಾರು ಪ್ರಮಾಣ?
0: 1-2%. ತಾಪಮಾನ ಜಾಸ್ತಿ ಇತ್ತಂದ್ರೆ 2% ವರೆಗೂ ಹೋಗ್ಬೋದು, ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆ 1% ವರೆಗೂ ಹೋಗ್ಬೋದು.
1: ಎಲೆಗಳಿಗೆ ಸಿಂಪಡಣೆ ಮಾಡಿದ್ರೆ ಸಾಕಾಗುತ್ತೆ,
0: ಸಾಕು.
1: ಅದು ಕರಿಮೆಣಸಿನಲ್ಲಿ ಮುಖ್ಯವಾಗಿ
0: ಅದಲ್ದಿರ ಪೊಟಾಷಿಯಂ ನೈಟ್ರೇಟ್ ಇಲ್ಲ ಅಂತಂದ್ರೆ ಸುಣ್ಣ ದ್ರಾವಣ ಸಿಗುತ್ತೆ 2% ಆಗಿ, ಅದನ್ನು ನಾವು ಸಿಂಪಡಣೆ ಮಾಡಬಹುದು.
1: ಅಂದ್ರೆ ಸ್ಪ್ರೇ ಲೈಮ್ ಅಂತಾರಲ್ಲ,
0: ಸ್ಪ್ರೇ ಲೈಮ್
1: ಅದನ್ನು ಮಾಡ್ಕೋಬಹುದು,
0: ಸ್ಪ್ರೇ ಮಾಡ್ಕೋಬಹುದು. ಅದು ಇಲ್ಲ ಅಂತಂದ್ರೆ ಕ್ಯಾವೆಲಿನ್ ಅಂತ ಒಂದು ಬರುತ್ತೆ ಆಂಟಿ ಟ್ರಾನ್ಸ್ಪರೆಂಟ್, ಅದು 2% ಹಾಕಿ ಎಲೆಗಳ ಮೇಲೆ ಸಿಂಪಡಿಸಬೇಕಾಗುತ್ತದೆ.
1: ಅದೊಂದು ರೀತಿ ಮಣ್ಣಿನ ಅಂಶ ಅದು,
0: ಹೌದು,
1: ಕ್ಯಾವೆಲಿನ್ ಅಂತ,
0: ಹೌದು.
1: ಅದನ್ನ ಶೇಕಡಾವಾರು ಪ್ರಮಾಣ ಎಷ್ಟು ತಗೋಬೇಕು?
0: 2%,
1: ಶೇಕಡಾ 2%. ಅದನ್ನು ಕೂಡ ಎಲೆಗೆ ಸಿಂಪಡಣೆ ಮಾಡ್ಬೇಕಾ?
0: ಹೌದು, ಎಲ್ಲ ಎಲೆಗಳಿಗೆ ಮಾಡ್ಬೇಕು,
1: ದ್ರಾವಣ ಮಾಡಿಕೊಂಡು ನಾವು ಸಿಂಪಡಣೆ ಮಾಡ್ಬೇಕು.
0: ಇದು ಒಂದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳೋದಿಕ್ಕೆ. ಮತ್ತೆ ಬಹುಮುಖ್ಯವಾಗಿ ಹೊಸ ನಾಟಿ ಮಾಡ್ತಾ ಇರ್ತಾರೆ, ಗ್ಯಾಪ್ ಫಿಲ್ಲಿಂಗ್ ಮಾಡ್ತಾ ಇರ್ತಾರೆ, ಅದನ್ನ ಸ್ವಲ್ಪ ನಾವು ಮುಂದೂಡಬೇಕಾಗುತ್ತದೆ ಈ ಸಮಯದಲ್ಲಿ.
1: ಯಾಕೆಂದ್ರೆ ತೇವಾಂಶದ ಕೊರತೆ ಇದ್ದಾಗ ನಾವು ಸಸಿಗಳನ್ನ ನೆಟ್ಟರೆ ಅವು ಚೆನ್ನಾಗಿ ಹತ್ಕೊಳ್ಳಲ್ಲ, ಆದ್ರಿಂದ ಮಣ್ಣಲ್ಲಿ ತೇವಾಂಶ ಇರೋದನ್ನ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ,
0: ಮಾಡ್ಬೇಕಾಗುತ್ತೆ.
1: ಇಲ್ಲಾಂದ್ರೆ ಸ್ವಲ್ಪ ಮುಂದಕ್ಕೆ ಹಾಕ್ಬೇಕು ಹೊಸ ಸಸಿಗಳನ್ನ ನಾಟಿ ಮಾಡೋದನ್ನ.
0: ಹೌದು. ಮತ್ತೆ ಈಗ ಮಳೆ ಕೊರತೆ ಇದೆ ಅಂತಂದಾಗ ರೈತರ ಜಮೀನಿನಲ್ಲಿ ನೀರನ್ನು ಒದಗಿಸುವಂತ ಸೌಲಭ್ಯ ಇದೆ ಅಂತಂದ್ರೆ ಡ್ರಿಪ್ ಇರಿಗೇಷನ್ನು ಇಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಏನಾದರೂ ಇದೆ ಅಂದ್ರೆ ದಿನಕ್ಕೆ 5-6 ಲೀಟರ್ ಇಲ್ಲ ಸ್ವಲ್ಪ ತಾಪಮಾನ ಜಾಸ್ತಿ ಆಯ್ತಂದ್ರೆ 10-15 ಲೀಟರ್ ವರೆಗೂ ಕೊಡಬೇಕಾಗುತ್ತದೆ. ಇಲ್ಲಿ ಸ್ವಲ್ಪ ತಾಪಮಾನ ಕಡಿಮೆ ಇದೆ ಅಂದ್ರೆ ವಾರ 90-100 ಲೀಟರ್ ವರೆಗೂ ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತದೆ. ಅದು ಆಲ್ರೆಡಿ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಬೆಳೆಗಳು 5-6 ವರ್ಷದ ಮೇಲ್ಪಟ್ಟಂತ ತೋಟಗಳು ಯಾವ್ದಿದ್ರೆ ಅವರು 100 ಗಿಡದ ವರೆಗೂ ಕೊಡಬೇಕಾಗುತ್ತದೆ. ಮತ್ತೆ ಈಗ 2 ವರ್ಷ ಈಗಷ್ಟೇ ತೋಟ ಮಾಡಿದ್ದಾರೆ ಅಂತದಕ್ಕೆ ಏನಂತಂದ್ರೆ ಅದಕ್ಕೆ ಬುಡ ಹಾಗೂ ಸಾಲುಗಳ ನಡುವೆ ಎಲೆಗಳು ನಮ್ಮ ರೈತರ ತೋಟದಲ್ಲಿ ಏನೇನಿದೆಯೋ ಅದನ್ನು ಒದಿಕೆ ರೂಪದಲ್ಲಿ ಉಪಯೋಗಿಸಬೇಕು.
1: ಅಂದ್ರೆ ಎಲೆಗಳಾಗ್ಬಹುದು, ಕಳೆಗಳು,
0: ಹೌದು,
1: ಮತ್ತೆ ಈ ತರಗು ಅಂತೀವಿ ಅದನ್ನೆಲ್ಲ ಬಳಸ್ಕೋಬಹುದು,
0: ಬಳಸಬೇಕಾಗುತ್ತದೆ. ಮತ್ತೆ ಈ ಗಿಡಗಳು ಇನ್ನ ಕಿರಿಯ ಬಳ್ಳಿಗಳು

0: ಇರೋದ್ರಿಂದ ಅದಕ್ಕೆ ನೆರಳಿನ ನಿರ್ವಹಣೆ ತುಂಬಾ ಅವಶ್ಯಕತೆ ಇರುತ್ತದೆ. ಸ್ವಲ್ಪ ನೆರಳು ಕೊಡಬೇಕಾಗ್ತದೆ.
1: ನಿಜ ನಿಜ. ಯಾಕೆಂದ್ರೆ ಈ ತೀವ್ರವಾದ ಬಿಸಿಲಿದ್ದಾಗ ನಾವು ಆ ನೆರಳನ್ನು ನಿರ್ವಹಣೆ ಮಾಡಿಕೊಂಡು ಹೆಚ್ಚು ಬಿಸಿಲನ್ನು ಬರ ಮಾಡಿಕೊಂಡ್ರೆ ಭಾಳ ಕಷ್ಟ.
0: ಹೌದು.
1: ಆದ್ದರಿಂದ ಸ್ವಲ್ಪ ಈ ಅನಿಶ್ಚಿತ ಒಂದು ಪರಿಸ್ಥಿತಿಯಲ್ಲಿ ನಾವು ನೆರಳು ಮರಗಳನ್ನು ತೆಳು ಮಾಡೋದನ್ನ ಸ್ವಲ್ಪ ಮುಂದೂಡ್ಬೋದು.
0: ಮುಂದೂಡ್ಬೋದು.
1: ಮುಂದೂಡ್ಬೋದು.
0: ಮುಂದೂಡ್ಬೋದು.
1: ಅದು ಒಂದು ಅಂಶನೇ.
0: ಹೌದು. ಅದರ ಜೊತೆಗೆ ನಾನು ಮೊದಲನೇ ಹೇಳಿದ ಹಾಗೆ 1-2% ಪೊಟಾಷಿಯಂ ನೈಟ್ರೇಟ್ ಇಲ್ಲ 2% ಸುಣ್ಣದ ದ್ರಾವಣ 2% ಕೆಎಲ್ಇನ್ ದ್ರಾವಣವನ್ನು ಎಲೆಗಳ ಮೇಲೆ ಸಿಂಪಡಿಸಬೇಕಾಗುತ್ತದೆ. ಮತ್ತೆ ಅದರ ಜೊತೆಗೆ ನೀರಾವರಿ ಇರುವಂತವರು 5-10 liter ನೀರನ್ನು ಒದಗಿಸಬೇಕಾಗುತ್ತದೆ
1: ಒಂದೊಂದು ಬಳ್ಳಿಗೆ.
0: ಒಂದೊಂದು ಬಳ್ಳಿಗೆ
1: ಎಷ್ಟು ದಿನಕ್ಕೆ ಒಂದ್ಸರಿ? ಇದು
0: ಇರಿಗೇಷನ್ ಫೆಸಿಲಿಟೀಸ್ ಇದೆ ಅಂತಂದ್ರೆ ಪ್ರತಿದಿನ ಒಂದು 1/2 ಗಂಟೆ 1 liter ಈ ತರ ಕೊಡಬಹುದು. ಇಲ್ಲ ಆತರ ಸೌಲಭ್ಯ ಇಲ್ಲ ಅಂತಂದ್ರೆ ವಾರಕ್ಕೊಂದ್ಸಲಿ ಕೊಡಬಹುದು.
1: 5-10 liter ವರೆಗೂ ಕೊಡಬಹುದು.
0: ಕೊಡಬಹುದು.
1: ಇದು ಒಂದು ಅಂಶ.
0: ಸ್ವಲ್ಪ ನೀರಿನ ಅವೈಲಬಿಲಿಟಿ ಇದೆ ಅಂತಂದ್ರೆ 30-40 liter ವರೆಗೂ ಕೊಡಬಹುದು.
1: ಅಂದ್ರೆ ಹೆಚ್ಚು ನಮ್ಮಲ್ಲಿ ನೀರಿನ ಸಂಗ್ರಹ ಇದೆ ಅಂದ್ರೆ ಹೆಚ್ಚಾಗೂ
0: ಕೊಡಬಹುದು.
1: ಈ ಒಂದು ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಮಳೆ ಕೊರತೆ ಸಂದರ್ಭದಲ್ಲಿ ಈ ನೀರನ್ನು ಕೊಟ್ಟರು ಏನು ತಪ್ಪೇನಿಲ್ಲ.
0: ಹೌದು.
1: ಅದಂತೂ ಮಾಡಲೇಬೇಕು.
0: ಮತ್ತೆ ಎರಡನೇ ಪರಿಸ್ಥಿತಿ ಹೆಂಗಂದ್ರೆ ಈಗ ಮಳೆ ಪ್ರಾರಂಭ ಆಗುತ್ತೆ ಮತ್ತೆ ಜುಲೈ ಮತ್ತೆ ಆಗಸ್ಟ್ ಮಂತ್ ಅಲ್ಲಿ ಮಳೆ ಕೊರತೆ ಆಗುವ ಸಂದರ್ಭಗಳಿವೆ.
1: ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಹಿಂಜರಿಯುತ್ತೆ ಮಳೆ.
0: ಹೌದು. ಮುಂಗಾರಿನಲ್ಲಿ ವಿರಾಮ ಉಂಟಾಗುವಂತದ್ದು ಸಿಚುಯೇಷನ್ ಇರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಏನಂತಂದ್ರೆ 10 kg ಕೊಟ್ಟಿಗೆ ಗೊಬ್ಬರ ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತದೆ. ಅದು ಆದ್ಮೇಲೆ ಸ್ಥಳೀಯ ಸಂಪನ್ಮೂಲಗಳು ಅದನ್ನ ಒದಿಕೆಯಾಗಿ ಯೂಸ್ ಮಾಡಬೇಕಾಗ್ತದೆ. ಮತ್ತೆ ಕಾಂಪೋಸ್ಟ್ ಏನಾದರೂ ಸಿಗುತ್ತೆ ಅಂದ್ರೆ ವರ್ಮಿ ಕಂಪೋಸ್ಟ್ ಅವು ಅದನ್ನು ಗೊಬ್ಬರ 2 kg ಒಂದು ಬಳ್ಳಿಗೆ ಕೊಡಬಹುದು. ಮತ್ತೆ ಹೊಸ ನಾಟಿ ಮತ್ತೆ ಗ್ಯಾಪ್ ಫಿಲ್ಲಿಂಗ್ ಏನಿರ್ತೋ ಅದನ್ನ ಮುಂದೂಡಬೇಕಾಗುತ್ತೆ.
1: ಯಾಕೆಂದ್ರೆ ಮಣ್ಣಲ್ಲಿ ತೇವಾಂಶ ಇಲ್ಲದಾಗ ಮಾಡೋದು ಅಷ್ಟು ಒಳ್ಳೆ ಕ್ರಮ ಅಲ್ಲ.
0: ಹೌದು. ಮತ್ತೆ ಮಳೆ ಬಂದು ಮಳೆ ನಿಂತಿದೆ ಅಂತಂದ್ರೆ ಅಲ್ಲಿ ಕೊಳೆ ರೋಗ ಫೂಟ್ ರಾಟ್ ಶಿಲೀಂಧ್ರಗಳು ಉತ್ಪತ್ತಿ ಆಗುವಂತ ಚಾನ್ಸಸ್ ಇರ್ತವೆ. ಆ ಸಮಯದಲ್ಲಿ ಮಳೆ ನಿಂತಿದೆ ಅಂತ ಸಂದರ್ಭದಲ್ಲಿ 1% ಬೋಡೋ ಮಿಶ್ರಣವನ್ನು ಸಿಂಪಡಿಸಬೇಕಾಗ್ತದೆ.
1: ಅಂದ್ರೆ ಅದನ್ನ ಬಳ್ಳಿಗಳಿಗೆ
0: ಸಿಂಪಡಣೆ
1: ಮಾಡಬೇಕು. ಬುಡಕ್ಕೆ ಏನಾದ್ರೂ ಹಾಕ್ಬೇಕಾಗತ್ತ?
0: ಹೌದು. ಬುಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ 0.2% ಹಂಗೆ ಡ್ರೆಂಚಿಂಗ್ ಮಾಡಬೇಕಾಗ್ತದೆ.
1: ಮಣ್ಣನ್ನು ಕೂಡ ತೋಯಿಸಬೇಕಾಗತ್ತೆ ಬುಡದಲ್ಲಿ.
0: ಹೌದು.
1: ಅದರಿಂದಲೂ ಕೂಡ ಅನುಕೂಲ ಆಗತ್ತೆ. ಶೀಘ್ರ ಸೊರಗು ರೋಗ ಅಂತೀವಿ ನಾವು.
0: ಹೌದು.
1: ಕರಿಮೆಣಸು ಬೆಳೆಯಲ್ಲಿ ತಡೆಯೋದಕ್ಕೆ.
0: ಹೌದು. ಇದರ ಜೊತೆಗೆ ಜೂನ್ ನಲ್ಲಿ ಏನೋ ಮಳೆ ಹೆಚ್ಚು ಆಯ್ತಂದ್ರೆ ಉತ್ತಮ ನೀರು ಹರಿವಿನ ವ್ಯವಸ್ಥೆ ಮಾಡಬೇಕಾಗ್ತದೆ. ಡ್ರೈನೇಜ್ ಚೆನ್ನಾಗಿ ಮಾಡಬೇಕಾಗಿದೆ. ನೀರು ನಿಲ್ದಿರ ಸ್ವಲ್ಪ ನಾವು ಪ್ರಿಕಾಷನ್ ಮೇಜರ್ ಆಗಿ ತಗೋಬೇಕಾಗ್ತದೆ.
1: ಅಂದ್ರೆ ಬಸಿಗಾಲುವೆಗಳನ್ನ ತೆಗಿಬೇಕಾಗತ್ತೆ. ಹೆಚ್ಚು ನೀರನ್ನ ನಾವು ಬಸ್ತು ಹೋಗೋ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ಅದು ಮುಖ್ಯವಾದ ಅಂಶ.
0: ಮೂರನೇ ಪರಿಸ್ಥಿತಿ ಏನಂದ್ರೆ ಮುಂಗಾರು ಬೇಗನೆ ಹಿಂತೆಗೆದುಕೊಳ್ಳುವುದು, ಬೇಗ ಮಳೆ ನಿಂತೋಗೋದು. ಸೆಪ್ಟೆಂಬರ್ ಆಗಸ್ಟ್ ಎಂಡು ಆ ಸಮಯದಲ್ಲಿ ಮಳೆ ಕೊರತೆ ಆಗೋದು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇ ಹೇಳಿದಾಗೆ ನಾವು ಬುಡಕ್ಕೆ ಮತ್ತೆ ಸಾಲುಗಳ ನಡುವೆ ಹೊದಿಕೆ ಮಾಡಬೇಕಾಗ್ತದೆ, ಮಲ್ಚಿಂಗ್ ಮಾಡಬೇಕಾಗ್ತದೆ. ಕಿರಿಯ ಬಳ್ಳಿಗಳು ಏನಿರ್ತವೋ ಅದಕ್ಕೆ ನೆರಳನ್ನು ಒದಗಿಸಬೇಕಾಗುತ್ತದೆ. ಮತ್ತೆ ಒಂದು 4ನೇದು ನೀರನ್ನು ಕೊಡಬೇಕಾಗ್ತದೆ. ಇರಿಗೇಷನ್ ಸ್ಟಾರ್ಟ್ ಮಾಡಬೇಕಾಗ್ತದೆ. 5-10 liter ಪರ್ ಡೇ ಕೊಡ್ಬೋದು, ಇಲ್ಲ 30-40 liter ಪ್ರತಿ ವಾರದಂತೆ ಕೊಡಬೇಕಾಗ್ತದೆ. ಮತ್ತೆ ಬೇರು ಪ್ರದೇಶಕ್ಕೆ ಮಳೆ ನಿಂತೋಯ್ತು ಇನ್ ಬರಲ್ಲ ಅಂತಂದ್ರೆ ಬೇರು ಪ್ರದೇಶಕ್ಕೆ ಮಣ್ಣು ಏರಿಸುವುದು, ಅರ್ಥಿಂಗ್ ಅಪ್ ಅಂತೀವಿ ನಾವು, ಅದನ್ನ ಮಾಡಬೇಕಾಗ್ತದೆ.
1: ಅದು ಬಹಳ ಮುಖ್ಯನೇ.
0: ಹೌದು. ಮತ್ತೆ 4ನೇ ಪರಿಸ್ಥಿತಿ ಏನಂದ್ರೆ ನೆರೆ ಅಥವಾ ಅತಿಯಾದ ಮಳೆ ಬಂದ್ರೆ,
1: ಹೆಚ್ಚು ಮಳೆ ಬಂದ್ರೆ
0: ನಾವು ತೋಟದಲ್ಲಿ ನೀರು ನಿಲ್ಲದಂತೆ ಸಮರ್ಪಕ ಒಳಚರಂಡಿ ಆ ಡ್ರೈನೇಜ್ ಒಂದು ಕಲ್ಪಿಸಬೇಕಾಗುತ್ತದೆ. ಹೆಚ್ಚುವರಿ ನೀರನ್ನು ತ್ವರಿತವಾಗಿ ಹೊರ ಹಾಕುವಂತ ಕ್ರಮವನ್ನು ನಾವು ಅಳವಡಿಸಿಕೊಳ್ಳಬೇಕು.
1: ಜೊತೆಗೆ ನಮ್ಮ ಕೃಷಿ ಮಂಡಲ ಬೇಕಾದ್ರೂ
0: ಸಂಗ್ರಹಿಸ್ಕೋಬಹುದು.
1: ಯಾಕೆಂದ್ರೆ ನಮಗೆ ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ನಮ್ಮ ಬೆಳೆಗೆ ನೀರು ಕೊಡಬೇಕು ಅಂದ್ರೆ ಅದು ಅನುಕೂಲ ಆಗುತ್ತೆ.
0: ಹೌದು. ಮತ್ತೆ ಬೇರು ಕೊಳೆ ಮತ್ತು ಇತರೆ ಶಿಲೀಂಧ್ರಗಳು ಬರುವಂತ ಚಾನ್ಸಸ್ ಇರ್ತವೆ, ಅದಕ್ಕೆ ತಕ್ಕಂತೆ ನಿರ್ವಹಣೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದ್ರೆ ಈಗ ಟ್ರೈಕೋಡರ್ಮಾ ಅಪ್ಲೈ ಮಾಡುವಂತದ್ದು ಈ ತರ ಎಲ್ಲ ಮಾಡ್ಕೋಬೇಕಾಗ್ತದೆ.
1: ಟ್ರೈಕೋಡರ್ಮಾ,
0: ಸುಡೋಮೋನಸ್,
1: ಮತ್ತು ಈ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್

0: ಕಂದರ್
1: ಶಮ್ಸ್
0: ಪಿ ಜಿ ಪಿ ಆರ್ ಅಂತೀವಿ ಅಲ್ವಾ,
1: ಅವೆಲ್ಲ ಪೋಷಕಾಂಶಗಳು.
0: ಪೋಷಕಾಂಶಗಳು ಅಂದರೆ ಪೋಷಕಾಂಶಗಳು ಕೊರತೆ ಇದ್ದಾಗ ಅವನ್ನು
1: ಬಳಸ್ಕೋಬೋದು.
0: ಇವು ಮುಖ್ಯವಾಗಿ ಕರಿಮೆಣಸಿನ ಬೆಳೆಯಲ್ಲಿ ಈ ನಾಲ್ಕು ಪರಿಸ್ಥಿತಿಯಲ್ಲಿ ನಾವು ಕೈಗೊಳ್ಬೇಕಾದಂಥ ನಿರ್ವಹಣಾ ಕ್ರಮಗಳು.
1: ಹೌದು ಸರ್.
0: ಇನ್ನು ಏಲಕ್ಕಿ ಬೆಳೆನೂ ಕೂಡ ನಮ್ಮಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಒಂದು ಸಾಂಬಾರ ಬೆಳೆ. ಮತ್ತು ಇದು ಹವಾಮಾನ ಪರಿಸ್ಥಿತಿಗೆ ಬಹಳ ಹೆಚ್ಚು ಸೂಕ್ಷ್ಮವಾಗಿ ಸ್ಪಂದಿಸುತ್ತೆ. ಈ ಒಂದು ಹವಾಮಾನ ಬದಲಾವಣೆಯ ಪರಿಣಾಮ ಏಲಕ್ಕಿ ಬೆಳೆ ಮೇಲೆ ಯಾವ ರೀತಿ ಆಗುತ್ತೆ, ಇದರ ನಿರ್ವಹಣೆ ಹೇಗೆ ಅಂತೀರಿ?
1: ನಮಗೆಲ್ಲರಿಗೂ ತಿಳಿದಿರುವಂತೆ ಏಲಕ್ಕಿ ಸೂಕ್ಷ್ಮವಾದಂಥ ಬೆಳೆ. ಇದಕ್ಕೆ 18-28 ಡಿಗ್ರಿ ತಾಪಮಾನ ಬೇಕಾಗ್ತದೆ. ಆ ಸಮಯದಲ್ಲಿ ತಾಪಮಾನ 30 ಡಿಗ್ರಿ ಇಂಥ ಮೇಲೆ ಹೋಯ್ತು ಅಂದರೆ ಆವಾಗ ನಮಗೆ ಮಳೆ ಕೊರತೆಯಿಂದಾಗಿ ಹೂವು ಮತ್ತು ಕಾಯಿ ಉದುರುವಿಕೆ ಹೆಚ್ಚಾಗುತ್ತದೆ. ಅತಿವೃಷ್ಟಿಯಿಂದ ಮತ್ತು ಬೇರು ಕೊಳೆ ರೋಗ ಬರುತ್ತೆ.
0: ನಿಜ.
1: ಹೀಗಾಗಿ ಏನಂತಂದರೆ ನಾವು ನೆರಳು ನಿರ್ವಹಣೆ ಬಹುಮುಖ್ಯ, ಮತ್ತು ನೀರಿನ ಸಂರಕ್ಷಣೆ ಮತ್ತು ರೋಗ ನಿಯಂತ್ರಣ ಕ್ರಮಗಳು ಅಗತ್ಯವಾಗಿರ್ತವೆ. ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ಅಧಿಕ ತಾಪಮಾನ ಮತ್ತು ಮುಂಗಾರು ತಡವಾಗಿ ಆರಂಭ ಆದಾಗ ಏನು ಮಾಡಬೇಕು ಏಲಕ್ಕಿಯಲ್ಲಂದರೆ, ಒಂದು ತೇವಾಂಶ ಸಂರಕ್ಷಣೆಗಾಗಿ ಸ್ಥಳೀಯವಾಗಿಯೇ ಲಭ್ಯವಿರುವಂಥ ಎಲೆಗಳಿಂದ ಮಲ್ಚಿಂಗ್ ಮಾಡಬೇಕಾಗ್ತದೆ,
0: ಹೊದಿಕೆ ಮಾಡಬೇಕು.
1: ಹೌದು. ಮತ್ತು ಟೆಂಪ್ರೇಚರ್ ತಾಪಮಾನ ಜಾಸ್ತಿಯಾಗಿ ಹೀಟ್ ಸ್ಟ್ರೆಸ್ ಆಗ್ತಾ ಇದೆ ಅಂತಂದರೆ,
0: ಅಂದರೆ ಉಷ್ಣಾಂಶದ ಒತ್ತಡ
1: ಜಾಸ್ತಿ ಆಗ್ತದೆ ಅಂದರೆ 1-2% ಪೊಟಾಷಿಯಂ ನೈಟ್ರೇಟ್ ಅಥವಾ ಸುಣ್ಣ 2% ಅಥವಾ ಕ್ಯಾಲಿನ್ 2% ಇದು ಎಲೆಗಳ ಮೇಲೆ ಸಿಂಪಡಿಸಬೇಕಾಗ್ತದೆ.
0: ಅಂದರೆ ತೇವಾಂಶ ಒಂದು ರೀತಿ ಆವಿಯಾಗದನ್ನು
1: ತಡೀತದೆ. ಮತ್ತೆ ಮುಂಗಾರು ಆರಂಭ ಆಗುವವರೆಗೂ ನಾವು ಹೊಸ ನಾಟಿಯನ್ನ ಏನ್ ಮಾಡ್ಬೇಕಂತಿದೀವೋ ಅದನ್ನ ಮುಂದೂಡಬೇಕಾಗ್ತದೆ.
0: ಯಾಕೆಂದ್ರೆ ತೇವಾಂಶದ ಕೊರತೆ ಸಂದರ್ಭದಲ್ಲಿ ಆದಷ್ಟು ಹೊಸ ಸಸಿಗಳನ್ನು ಹಾಕೋದನ್ನ ಮಾಡಬಾರ್ದು.
1: ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರಗಳನ್ನು ಈ ಸಮಯದಲ್ಲಿ ಉಪಯೋಗಿಸುವುದರಿಂದ ನೀರಿನ ಹಿಡಿದಿಟ್ಟುಕೊಳ್ಳುವಿಕೆ ಚೆನ್ನಾಗಾಗುತ್ತೆ.
0: ಯಾಕೆಂದರೆ ನಾವು ಮಣ್ಣಲ್ಲಿ ತೇವಾಂಶದ ಕೊರತೆ ಇದ್ದಾಗ ರಸಗೊಬ್ಬರ ಹಾಕಿದರೂ ಕೂಡ ಅಷ್ಟು ಪ್ರಯೋಜನಕ್ಕೆ ಬರಲ್ಲ ಅದು.
1: ಹೌದು.
0: ಇಂಥ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿಯೋದೆ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರವನ್ನು ಹಾಕಿ ಎಷ್ಟು ತೇವಾಂಶ ಇರುತ್ತೋ ಅದನ್ನು ಸಂರಕ್ಷಣೆ ಮಾಡ್ಕೋಬೋದು. ಅಲ್ಪ ಸ್ವಲ್ಪ ಮಳೆ ಬಂದಿದ್ದು ಅದು ಕೂಡ ಅಲ್ಲಿ ಸಂಗ್ರಹಣೆಯಾಗಿ ಚೆನ್ನಾಗಿರುತ್ತೆ.
1: ಮತ್ತು ನೀರಿನ ಸೌಲಭ್ಯ ಇತ್ತು ಅಂದರೆ ನಾವು ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ನು ನಾವು ಕಾಳುಮೆಣಸಿಗೆ ಹೇಳ್ದಂಗೆ ನೀವು ದಿನಕ್ಕೆ ಒಂದು 20-30 ಲೀಟ್ರು ಇಲ್ಲ ವಾರಕ್ಕೆ ಕೊಡಬೇಕಾಗ್ತದೆ.
0: ನಮ್ಮ ನೀರಿನ ಲಭ್ಯತೆ ನೋಡಿಕೊಂಡು ನಾವು ಪ್ರಮಾಣವನ್ನು ನಿರ್ಧರಿಸಬೇಕಾಗುತ್ತೆ. ಆದರೆ ನೀರು ಕೊಡೋದು ಬಹಳ ಮುಖ್ಯ.
1: ಎಸ್.
0: ಕನಿಷ್ಠ ವಾರಕ್ಕೆ ಒಂದ್ಸರಿ ಆದರೂ ನೀರನ್ನು ಕೊಡಬೇಕಾಗತ್ತೆ.
1: ಹೌದು. ಮತ್ತೆ ಜುಲೈ ಮತ್ತು ಆಗಸ್ಟಲ್ಲಿ ಮಳೆ ಬರದೇ ಇರುವಂಥದ್ದು ಅಥವಾ ವಿರಾಮ ಉಂಟಾಗುವುದ ಸಂದರ್ಭದಲ್ಲಿ ಏನು ಮಾಡಬೇಕಂತಂದರೆ, ಪ್ರತಿ ಕ್ಲಂಪ್ ಇರುತ್ತೆ ಆ ಬುಡದ ಇದಕ್ಕೆ ನಾವು ನೀರನ್ನು ಕೊಡಬೇಕಾಗ್ತದೆ.
0: ಬುಡದ ಏನಾದ್ರು
1: ಗಂಟಿರುತ್ತೆ ಅಲ್ಲಿ ನೀರನ್ನು ಕೊಡಬೇಕಾಗ್ತದೆ. ಮತ್ತೆ ಕಾಂಪೋಸ್ಟ್ ಗೊಬ್ಬರನೂ ಉಪಯೋಗಿಸಬೇಕಾಗ್ತದೆ. ಬೇರು ಭಾಗಕ್ಕೆ ಮಣ್ಣು ಏರಿಸುವುದು ಅರ್ಥಿಂಗ್ ಅಪ್ ಏನ್ ಅಂತೀವೋ ಅದು ಬಹುಮುಖ್ಯವಾಗಿರುತ್ತೆ.
0: ಹೌದು. ಆ ಸಮಯ ತೇವಾಂಶದ ಸಂರಕ್ಷಣೆಗೂ ಅನುಕೂಲ ಆಗುತ್ತೆ.
1: ಹೌದು.
0: ಮತ್ತೆ ಬೇರು ಗಡ್ಡೆಗಳು ಸೂರ್ಯನ ಬೆಳಕಿಗೆ ಒಡ್ಡದನ್ನು ನಾವು ತಪ್ಪಿಸಬಹುದು.
1: ಹೌದು.
0: ಅದು ಬಹಳ ಮುಖ್ಯವಾದಂಥ ಕ್ರಮ. ವಿಶೇಷವಾಗಿ ಹೆಚ್ಚು ಮಳೆ ಬಂದಾಗಲೂ ಕೆಲವು ಸಂದರ್ಭದಲ್ಲಿ ಆ ಗಡ್ಡೆಗಳೆಲ್ಲ ಮೇಲುಗಡೆ ತೇಲ್ತಾ ಇರ್ತವೆ. ಅದನ್ನ ನಾವು ಮುಚ್ಚೋದು ಬಹಳ ಮುಖ್ಯವಾಗಿ.
1: ಹೌದು. ಮುಂಗಾರು ಬೇಗನೆ ಏನಾದರೂ ಮುಗೀತು ಅಂತಂದ್ರೆ ಆ ಸಮಯದಲ್ಲಿ ಈ ನೀರನ್ನು ನಾವು ಕಂಟಿನ್ಯೂಸ್ ಆಗಿ ಕೊಡಬೇಕಾಗ್ತದೆ. ಪ್ರತಿ ವಾರ ಇಲ್ಲ 15 ದಿವಸಕ್ಕೆ ಒಂದು ಟೈಮ್ ಅಂತ ಕೊಡಬೇಕಾಗ್ತದೆ. ಮತ್ತೆ ಮಲ್ಚಿಂಗು ಅದು ಒದಿಕೆ ಕಂಟಿನ್ಯೂಸ್ ಆಗಿದ್ರೆ ಆದಷ್ಟು ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರ್ತದೆ. ನೆರೆ ಅಥವಾ ಅತಿಯಾದ ಮಳೆ ಬಂದ್ರೂ ಏಲಕ್ಕಿಯಲ್ಲೂ ಕೂಡ ರೋಗ ಡೆವಲಪ್ ಆಗುವಂತ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ತೋಟದಲ್ಲಿ ನೀರು ನಿಲ್ಲದಂತೆ ಸಮರ್ಪಕ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗುತ್ತೆ.
0: ಬಸಿಗಾಲುವೆ ತೆಗಿಬೇಕಾಗುತ್ತೆ.
1: ಹೌದು. ಹೆಚ್ಚುವರಿ ನೀರನ್ನು ತ್ವರಿತವಾಗಿ ಹೊರ ಹಾಕುವಂತ ಕ್ರಮ ಕೈಗೊಳ್ಳಬೇಕಾಗ್ತದೆ.
0: ಹೊರ ಹಾಕಬಹುದು, ಬೇಕಾದ್ರೆ ನಮ್ಮ ಕೃಷಿ ಹೊಂಡದಲ್ಲೂ ಕೂಡ ಸಂಗ್ರಹಿಸ್ಕೋಬಹುದು.
1: ಹೌದು.
0: ಆ ಕ್ರಮ ಬಹಳ ಮುಖ್ಯ.
1: ಹೌದು.
0: ಹೆಚ್ಚು ಮಳೆಯಾಗಿ ನೆರೆ ಬಂದಂತ ಸಂದರ್ಭದಲ್ಲಿ.
1: ಮತ್ತೆ ಹೆಚ್ಚುವರಿ ಸಲಹೆ ಏನಂತಂದ್ರೆ ಶೇಡ್ ರೆಗ್ಯುಲೇಷನ್ ಸರ್ ತುಂಬಾ ಮುಖ್ಯವಾಗಿರುತ್ತದೆ ಏಲಕ್ಕಿಯಲ್ಲಿ.
0: ಅಂದ್ರೆ ನೆರಳು ನಿರ್ವಹಣೆ. ಅಂದ್ರೆ ಎಷ್ಟು ಬೇಕೋ ಅಷ್ಟು ನೆರಳನ್ನ ಇಟ್ಕೋಬೇಕಾಗತ್ತೆ ನಾವು.
1: ಹೌದು.
0: ಮತ್ತೆ ಈ

0: ಪರಿಸ್ಥಿತಿ ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ನೆರಳಿದ್ರು ಏನು ತಪ್ಪೇನಿರಲ್ಲ.
1: ತೊಂದರೆ ಇಲ್ಲ,
0: ಅಂದರೆ ಜಾಸ್ತಿ ಮಳೆ ಬಂದಂಥ ಸಂದರ್ಭದಲ್ಲೇ ನೆರಳು ಜಾಸ್ತಿ ಇರಬಾರ್ದು,
1: ಜಾಸ್ತಿ ಇರಬಾರ್ದು.
0: ಬಿಸಿಲು ಜಾಸ್ತಿ ಇದ್ದ ಸಂದರ್ಭದಲ್ಲಿ ನೆರಳಿದ್ರೂ ನಡೆಯುತ್ತೆ,
1: ನಡೀತು.
0: ಅದು ಒಂದು ಮುಖ್ಯವಾದ ಅಂಶ.
1: ಹೌದು,
0: ಇಷ್ಟೆಲ್ಲ ಒಂದು ಅನಿಶ್ಚಿತ ಹವಾಮಾನ ಪರಿಸ್ಥಿತಿಗಳಿಗೆ ನಮ್ಮ ಬೆಳೆಗಾರರು ತಯಾರಾಗಬೇಕು ಅಂತೀರ ತಾವು?
1: ಹೌದು.
0: ಅಂದರೆ ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲೂ ಕೂಡ ಚಟುವಟಿಕೆಗಳು ನಡೀತಾ ಇದ್ದಾವೆ.
1: ಹೌದು ಸರ್.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಖೇತ್ ಬಚಾವೋ ಅಭಿಯಾನ ಈ ಕುರಿತಾಗಿ, ಹಾಗೆಯೇ ಈ ಅನಿಶ್ಚಿತ ಹವಾಮಾನ ಪರಿಸ್ಥಿತಿಗೆ ನಮ್ಮ ಈ ಸಾಂಬಾರ ಬೆಳೆಗಳ ಒಂದು ಪ್ರಯೋಜನೆಯನ್ನು ಯಾವ ರೀತಿ ನಾವು ಮಾಡ್ಕೋಬೋದು, ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಎ ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9964013453. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9964013453. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ತಾವು ಇದುವರೆಗೂ ಈ ಖೇತ್ ಬಚಾವೋ ಅಭಿಯಾನ ಮತ್ತು ಈ ಅನಿಶ್ಚಿತ ಹವಾಮಾನ ಪರಿಸ್ಥಿತಿಗೆ ನಮ್ಮ ಸಾಂಬಾರ ಬೆಳೆಗಳಲ್ಲಿ ಯಾವ ರೀತಿ ಒಂದು ಪರ್ಯಾಯ ಯೋಜನೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 21,300 ರೂಪಾಯಿಯಿಂದ 22,000 ರೂಪಾಯಿ, ಅರೇಬಿಕಾ ಚೆರಿ 12,500 ರೂಪಾಯಿಯಿಂದ 14,000, ರೋಬಸ್ಟಾ ಪಾರ್ಚ್ಮೆಂಟ್ 17,300ರಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 9,000 ರೂಪಾಯಿಯಿಂದ 9,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಡ್ಲಿ ಆರಾಧ್ಯ, ಕುದುರೆಪಾಯ, ಚೆಂಬು ಗ್ರಾಮ.
5: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಸುಮಾರು ಇಲಾಖೆಗಳ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯಿತಿನ ಸಭಾಮಂಡಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲೆಯಲ್ಲಿಡಿ ಸಾಧಾರಣವಾಗಿ ಮಳೆ ಆಗ್ತಾ ಉಂಟು. ಇಂದು ಬೆಳಿಗ್ಗೆ 8:30 ಗಂಟೆಗೆ ಆಖೇರಿಯಾದಂಗೆ ಕಳೆದ 24

0: ಗಂಟೆಯಲ್ಲಿ ಜಿಲ್ಲೆಗೆ ಸರಾಸರಿ 11.11 mm ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 40.75, ವಿರಾಜಪೇಟೆ ತಾಲೂಕಿಗೆ ಸರಾಸರಿ 0.72, ಪೊನ್ನಂಪೇಟೆ ತಾಲೂಕಿಗೆ ಸರಾಸರಿ 10.98, ಸೋಮವಾರಪೇಟೆ ತಾಲೂಕಿಗೆ ಸರಾಸರಿ 2, ಹಾಗೆ ಕುಶಾಲನಗರ ತಾಲೂಕಿಗೆ 1.10 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ಕೃಷಿ ಇಲಾಖೆಯ ಕಡೆಯಿಂದ ಭಾಗಮಂಡಲ ಗ್ರಾಮ ಪಂಚಾಯಿತಿನ ಸಭಾಮಂಡಳಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಬೀಜೋಪಚಾರ ಆಂದೋಲನ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆಯನ್ನು ಕುರಿತು ತರಬೇತಿ ಕಾರ್ಯಕ್ರಮ ಏರ್ಪಾಡಾಟು. ರೈತರು ಈ ತರಬೇತಿಯ ಲಾಭನ ಪಡ್ಕೊಳಕ್ಕೆ ಪಿಂಚಣಿ ಅದಾಲತ್ನ ಮುಂದಿನ ಸಭೆ ಇದೇ ತಾರೀಕು 15ಕ್ಕೆ ಮಧ್ಯಾಹ್ನ 2 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ನಡೆದೈತ. ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಮಕ್ಕ ಮತ್ತು ಯುವಜನರ ಕಲಾ ಪ್ರತಿಭೆನ ಕಂಡು ಹಿಡಿದು ಅವಕ್ಕೆ ಪ್ರೋತ್ಸಾಹ ಮತ್ತು ಅವರ ಕಲಾ ಪ್ರತಿಭೆನ ಜಾಸ್ತಿ ಮಾಡಿ ಪ್ರೋತ್ಸಾಹ ಕೊಡಿಕೆ ಆಗಸ್ಟ್ ತಾರೀಕು 4 ಮತ್ತು 5ಕ್ಕೆ 2 ದಿನ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಕಲಾ ಪ್ರತಿಭೋತ್ಸವ ಹಬ್ಬ ಏರ್ಪಾಡಾಟು. ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ಜಿಲ್ಲಾಡಳಿತ ಬೇಕಾದ ಸರಿಯಾದ ತಯಾರಿನ ಮಾಡಿಕೊಂಡು ಹಾಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಹಾಯವಾಣಿ ಕೇಂದ್ರನ ಸಹ ಶುರು ಮಾಡಿಟ್ಟು ಇದರೊಟ್ಟಿಗೆ ನೋಡಲ್ ಹಾಗೆ ಸಹಾಯಕ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿಡೋತ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ತಿಳಿಸಿಳು. ರೈತ ಸಂಪರ್ಕ ಕೇಂದ್ರ ಮಡಿಕೇರಿ ಭಾಗಮಂಡಲ ನಾಪೋಕಲು ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಕಡ 50% ರಿಯಾಯಿತಿ ಕ್ರಯಲಿ. ಈ ಸಲ ನಾಟಿ ಮಾಡಿಕೆ ರೈತರಿಗೆ ಬೇಕಿರುವ ಆರ್ಎನ್ಆರ್ ತುಂಗಾ ಇಂಟಾನ್ ಕೆಂಪು ಅತಿರ ಬೀಜ ಭತ್ತಗಳ ಕೊಟ್ಟವೆ. ಅವಶ್ಯ ಇರುವ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಿ ಬೀಜ ಭತ್ತಗಳ ತಕಣಕ್ಕಿಂತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಳು. ಪೊನ್ನಂಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ 60 ಒಕ್ಕಲು ಗೋಣಿಕೊಪ್ಪ ಹಾತೂರು ಪಾಲಿಬೆಟ್ಟ ಹೊಸೂರು ತಿತಿಮತಿ ಪೀಡರ್ಗಳಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮುಟ 60 ಒಕ್ಕಲು ಗೋಣಿಕೊಪ್ಪ ಹಾತೂರು ಪಾಲಿಬೆಟ್ಟ ಹೊಸೂರು ತಿತಿಮತಿ ಶಾಂತಿನಗರ ಗಣಪತಿನಗರ ಜೋಡುಬೀಟಿ ಪಿಎಚ್ಎಸ್ ಕಾಲೋನಿ ಹರಿಶ್ಚಂದ್ರಪುರ ಕೈಕೇರಿ ಇರಾಣ ಕಾಲೋನಿ ಗದ್ದೆಮನೆ ಬೆಟ್ಟಗೇರಿ ಚೆನ್ನಂಗೋಲಿ ಅತ್ತೂರು ಹುಂಡಿ ಚೆನ್ನಯ್ಯನಕೋಟೆ ಅಬ್ಬೂರು ಹಂಚಿಕಾಡು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರಿದುಳೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಳು. ಸಾರ್ವಜನಿಕರ ಹಾಗೆ ಪ್ರಕೃತಿನ ಒಳ್ಳೆಯದಕ್ಕಾಗಿ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿನ ವ್ಯಾಪ್ತಿಗೆ ಸೇರುವ ಎಲ್ಲ ಕಡೆಗಳಲ್ಲಿ 2 ಲೀಟ್ರಿಗಿಂತ ಕಮ್ಮಿ ಇರುವ ಎಲ್ಲ ಥರದ ಕುಡಿಯುವ ನೀರಿನ ಕುಪ್ಪಿಗಳ ತಗೊಂಡು ಮಾರ್ದು ಜೋಡಿಸಿ ಮಾಡ್ಕೊಳೋದನ್ನು ಪೂರ್ತಿ ನಿಲ್ಲಿಸಿಳು. ಹಾಗೆ ಸರ್ಕಾರ ಏಕಬಳಕೆ ಪ್ಲಾಸ್ಟಿಕ್ನ ನಿಲ್ಲಿಸಿರೋದ್ರಿಂದ ಇದನ್ನು ಸಹ ಬಳಸುವಂಗೆ ಇಲ್ಲ. ಕಾನೂನಿಗೆ ಮೀರಿ ನಡ್ಕೊಂಡ್ರೆ ದಂಡ ಹಾಕಿ ಕಾನೂನು ರೀತಿನ ಕ್ರಮ ತಗೊಂಡವೇತ ಪಂಚಾಯಿತಿನ ಮುಖ್ಯಾಧಿಕಾರಿಗ ಎಚ್ಚರಿಸಿಳು. ಸೋಮವಾರಪೇಟೆ ಸಾಮಾಜಿಕ ಅರಣ್ಯ ವಲಯದ ಹುದುಗೂರು ಮತ್ತು ಹೊಸಹಳ್ಳಿ ಸಸ್ಯಕ್ಷೇತ್ರದಲ್ಲಿ 2026-27ನೇ ಸಾಲಿ ಮಳೆಗಾಲಲ್ಲಿ ನಡಿಕೆ ಬೇರೆ ಬೇರೆ ಥರದ ಹಣ್ಣಿನ ಗಿಡಗ ಮುದ್ದಿನ ಗಿಡಗ ಕಾಡು ಜಾತಿನ ಮರದ ಗಿಡಗಳ ಇದೇ ತಾರೀಕು 15ರಿಂದ ಕೊಟ್ಟವೇತ ವಲಯ ಅರಣ್ಯ ಅಧಿಕಾರಿಗ ತಿಳಿಸಿಳು. ಕೊಡಗುಗೌಡ ವಿದ್ಯಾಸಂಘದ ಕಟ್ಟಡದ ಜ್ಞಾನಕ್ಕಾಗಿ ವಿಶೇಷ ಸಂಚಿಕೆಯ ಹೊರಗೆ ತಾಕೆ ಲೇಖಕರಿಂದ ಲೇಖನಗಳ ಕೇಳಳು. ಒಂದು ಪಟದೊಟ್ಟಿಗೆ ತಾವೇ ಸ್ವಂತ ಬರೆದ ಲೇಖನ ಕವನಗ ಕತೆ ಸೇರಿದಂಗೆ ಬರೆದ ಬರಹಗಳ ಬರೆದು ಬರುವ ತಿಂಗ ಜುಲೈ 31ರೊಳಗೆ ಮಡಿಕೇರಿ ಗುಡ್ಡೆಮನೆ ಅಪ್ಪಯ್ಯಗೌಡ ದಾರಿಲಿರುವ ಸಂಘದ ಕಚೇರಿಗೆ ಕಳಿಸಿಕೊಡಕುತ್ತ ಸಂಚಿಕೆನ ಪ್ರಧಾನ ಸಂಪಾದಕ ಸೂದನ ಎಸ್ ಈರಪ್ಪ ಅವು ತಿಳಿಸಿಳು. ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ನೀಮಾ ಕೊಡಗು ಇವರ ಕೂಡುಕೂಟಲಿ ಇದೇ ತಾರೀಕು 21ಕ್ಕೆ ಮಡಿಕೇರಿಪೇಟೆನ ಕಾವೇರಿ ಹಾಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏರ್ಪಾಡಾಟುತ್ತ ಜಿಲ್ಲಾ ಆಯುಷ್ ಅಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕುದುರೆಪಾಯ ಚೆಂಬು ಗ್ರಾಮದ ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ ಶ್ರೀಮತಿ ಪುಷ್ಪವತಿ ಮಕ್ಕ ಮನು ಧನು ಸೊಸೆ ಮೇಘನ ಪಿಳ್ಳಿ ಆರಾಧ್ಯ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್ ಗ್ರಾನೈಟ್ ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲ್ ನಗರ ಆಲ್ಸೋ ಅಟ್ ಇರಿಟಿ ಕಣ್ಣು ಚಿರುಪುಯ ಬೆಳ್ಳರಿಕುಂ ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್.

0: ಇದೆ ಜೂನ್ 3-15. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
2: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
1: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್

0: ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
3: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
4: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
5: ಚೇಂಡಾಳೆ ನರಿಯಂದಡ ಗ್ರಾಮದ ಮಂಜಾಪುರ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 13 ಶನಿವಾರ ಬೆಳಿಗ್ಗೆ 10 ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋಕುತ ಮಂಜಾಪುರ ಕುಟುಂಬಸ್ಥರು ಕೇಳಿಕೊಂಡಳು.
6: ಮೂರ್ನಾಡು ಗಾಂಧಿನಗರ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕ ಉತ್ಸವ ಇದೇ 12, ನಾಳೆ ಶುಕ್ರವಾರ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ.
7: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
9: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
10: ಸುದ್ದಿ ಸಮಾಚಾರ ಓದಿನುಳ ನಾಯಕಂಡ ಲಾಂಛನ ಬೊಪ್ಪಣ್ಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಕ್ಕಳ ವಿಶೇಷ ಪೊಲೀಸ್ ಘಟಕ, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಮಕ್ಕಳ ರಕ್ಷಣಾ ಘಟಕ, ಮಡಿಕೇರಿ ವಕೀಲಂಗಡ ಸಂಘ ಇಂಗಡ ಕೂಡುಕೂಟತ್, ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮ ನಾಳೆ ಪುಲಕ 10 ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಬಾಡಲ್ ನಡಪ. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಪೊನ್ನಂಪೇಟೆ 66.11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ಸಂಜಿ ಪಾಂಜಿಪೋಪ, F7 ಅರವತ್ತೋಕಲು, F8 ಗೋಣಿಕೊಪ್ಪ, F9 ಹಾತೂರು, F12 ಪಾಲಿಬೇಟಾ, F13 ಹೊಸೂರು, F18 ತಿತಿಮತಿ ಫೀಡರ್ಲು, ಜಂಗಲ್ ಕಟ್ಟಿಂಗ್ ಪಿನ್ಯ, ನಿರ್ವಹಣೆ ಕಾಮಗಾರಿ ಉಳ್ಳಾಂಡ ಮೀದ, ನಾಳೆ ಪೊಲಾಕ 6 ಕತ್ತನೆ 60 ಗೋಣಿಕೊಪ್ಪ, ಹಾತೂರು, ಪಾಲಿಬೆಟ್ಟ, ಹೊಸೂರು, ತಿತಿಮತಿ, ಶಾಂತಿನಗರ, ಗಣಪತಿನಗರ, ಜೋಳುಬಿಟ್ಟಿ, ಪಿಎಚ್ಎಸ್ ಕಾಲೋನಿ, ಹರಿಶ್ಚಂದ್ರಪುರ, ಕೈಕೇರಿ, ಈರಣ್ಣ ಕಾಲೋನಿ, ಗದ್ದೆಮನೆ, ಬೆಟ್ಟಗೇರಿ, ಚೆನ್ನಂಗೋಲಿ, ಅತ್ತೂರು, ಹುಂಡಿ, ಚೆನ್ನಯ್ಯನಕೋಟೆ, ಅಬ್ಬೂರು, ಹಂಚಿನಕಾಡು, ಪಿನ್ಯ, ಸುತ್ತಮುತ್ತ ಪ್ರದೇಶದ ಕರೆಂಟಿಪುಲೆ, ಆನಗುಂಡ, ಸಾರ್ವಜನಿಕಂಗ ಸಹಕಾರ ಚಟುವಟಿಕೆ, ಚೆಸ್ಕಾಂರ ಕಾರ್ಯ ಪಿನ್ಯ ಪಾಲನಾ ವಿಭಾಗತ್ರ ಕಾರ್ಯನಿರ್ವಹಣೆ ಇಂಜಿನಿಯರ್ ಇವು ಕಟ್ಟಂಡಿತು. ಸೋಮರಪೇಟೆ ಸಾಮಾಜಿಕ ಅರಣ್ಯ ವಲಯತ್ರ ಹುದುಗೂರು ಪಿನ್ಯ ಹೊಸಹಳ್ಳಿ ಸಸ್ಯ ಕ್ಷೇತ್ರದಲ್ಲಿ ದಂಡಾರ್ಥ 26-27 ಸಾಲರ ಮಳೆಗಾಲದ ನಡ್ಪಕೊಳ್ಳಂತ ಬೋರೆ ಬೋರೆ ಪಣ್ಣರ ಮದ್ದರ ಪಿನ್ಯ ಕಾಳು ಜಾತಿರ ಗಿಡದನ್ನ ಬೋಳ್ತಿ ತುಂಡು ಇನ್ನನೆ ಬೋರೆ ಬೋರೆ ಗಿಡತ್ರ ಬೋರೆ ಬೋರೆ ಅಳ್ತೆರ ಗಿಡತ್ರ ವಿತರಣಾ ಕಾರ್ಬಾರನ್ನ ನಾಳಂಕೆ 14 ಶುರು ಮಾಡುವ ಅವರ ಮಾಹಿತಿಗೆ ಉಪವಲಯ ಅರಣ್ಯಾಧಿಕಾರಿ ಗಣೇಶ್ ಎಂ 9164-3037-17 ಇಲ್ಲಿ ಸಂಪರ್ಕ ಮಾಡಲು ಒಂದು ಸೋಮರಪೇಟೆ ಸಾಮಾಜಿಕ ಅರಣ್ಯ ವಲಯತ್ರ ಅರಣ್ಯಾಧಿಕಾರಿ ಅವು ಅರಿಚಿಟ್ಟಿತು. ಸಾರ್ವಜನಿಕಂಗಡ ಪಿನ್ಯ ಪರಿಸತ್ರ ನಲ್ಲ ದೃಷ್ಟಿಂಜ ಸೋಮರಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಲಿ ದಂಡ ಲೀಟರ್ ಕುಂಚಿ ಕಮ್ಮಿ ಪ್ರಮಾಣತ್ರ ಎಲ್ಲ ತರತ್ರ ಕುಡಿಪ ನೀರರ ಬಾಟಲ್ನ ಈ ಪ್ರಕಟಣೆ ನಾಳಂಕೆ ಮಾರೋ ಒಡ್ತೋವ ಪೂರ್ತಿಯಾಯಿತು ನಿಷೇಧ ಮಾಡಿತು. ಮಾಡ ತನ್ನಿಕೆ ಕರ್ತಂಡಿತು. ತಪ್ಪಿನಲ್ಲಿ ದಂಡ ಇಡುವ ಪಿನ್ಯ ಕಾನೂನು ಕ್ರಮ ಇಡ್ತೋವ ಅಂದು ಸೋಮರಪೇಟೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಕೃಷ್ಣ ಪ್ರಸಾದ್ ಅವು ಅರಿಚಿಟ್ಟಿತು. ಮಾಧ್ಯಮ ಸ್ಪಂದನತ್ರ ಆದ ಮೇಲೆ ಚೌರ್ಯದಾನ ಶಿಬಿರತನ ನಾಳಂಕೆ 27 ಕುಶಾಲ್ ನಗರತ್ತು ಏರ್ಪಾಡು ಮಾಡಿತುಂಡು. ಸಮಾಜಮುಖಿ ಸೇವೆಗೆ ಈ ಮಹತ್ವವಾದ ಕಾರ್ಯಕ್ರಮದ ಸಾರ್ವಜನಿಕಂಗ ಏರ ಕಣತ್ತು ಕೂಡಿಯಾಡೋಣಿಕೆ ಪಿನ್ಯ ಚೌರ್ಯದಾನ ಮಾಡುವಣ ಮೀದ ಮಾನವೀಯ ಕಾರ್ಯ ಕೈಕೂಟೋಣ ಒಂದು ಕಟ್ಟಂಡಿತು. ಇಲ್ಲಿಗೆ ಇಂದೆತ್ರ ಸುದ್ದಿ ಸಮಾಚಾರ ತಂದತ್ತು.
8: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್.

ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೋ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ ಮೂರನೆಯ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ.

0: ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001ರಲ್ಲಿ ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1991ರಲ್ಲಿ 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011ಕ್ಕೆ 919ಕ್ಕೆ ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಏಷಾರಾಣಿ ಬರುವಾ ಅವರನ್ನು 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ದ 21-13, 21-15 ಅಂತರದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಕ್ಕೆ ಇಟ್ಟಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30ಕ್ಕೆ ಅಂದರೆ ಮಧ್ಯರಾತ್ರಿ 12:30ಕ್ಕೆ ಪ್ರಾರಂಭವಾಗಲಿದೆ. ಪಂದ್ಯಾವಳಿ 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ

48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಐ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:35. ಕೇಳುಗರೆ, ಈಗ ಒಂದೆರಡು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ಹಾಡಿದ್ದಾರೆ ಬಿಆರ್ ಛಾಯಾ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ, ನಮ್ಮಿಂದ ನಿಮಗಾಗಿ. ಭಾವನೆಗಳು ಗರಿಗೆದರಿ ನಮ್ಮ ನಿಮ್ಮನ್ನ ತಂಪುಗೊಳಿಸುವ ಭಾವಗೀತೆಗಳು.

ಬಿಡು. ಹೃದಯದ ಭಾವಗಳಿಗೆ ಅಕ್ಷರ ರೂಪ ನೀಡಿರುವ ಗಜಲ್ಗಳ ಎಣೆಯಿಲ್ಲದ ಸೊಬಗು. ವಿಶ್ವವ್ಯಾಪಿಯಾದ ಅನಂತ ಶಕ್ತಿ

ಇದು ನಿಮ್ಮ ಬಾನುಲಿ ಆಕಾಶವಾಣಿ ಮಡಿಕೇರಿ, ಎಫ್ಎಂ ರೇಡಿಯೋ ಮಡಿಕೇರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಸಮಯ 8:00 AM. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಯುದ್ಧಕಾಂಡ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಯಾರೇ ನೀನು ಚಲುವೆ ಚಿತ್ರದ ಗೀತೆಯನ್ನು ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಹಂಸಲೇಖಾರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದೀಗ ಕೇಳೋಣ ಕದಂಬ ಚಿತ್ರದ ಗೀತೆಯನ್ನು ಎಸ್ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದ್ದು.

ಸ್ನೇಹ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಈ ಗೀತೆಗೆ ಸಂಗೀತ ವಿ ರವಿಚಂದ್ರನ್ ಅವರದಾಗಿತ್ತು.

ಮುತ್ತಿನಹಾರ ಚಿತ್ರದ ಗೀತೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಹಂಸಲೇಖಾರವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ.

ಸೂರ್ಯವಂಶ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾರವರ ಸ್ವರಗಳಲ್ಲಿ, ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ವಿ ಮನೋಹರ್.

ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತಕ್ಕೆ ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯವಿದೆ.

ತನನಂ ತನನಂ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದಾಗಿತ್ತು ಈ ಗೀತೆಗೆ.

ಆರಂಭದಲ್ಲಿ ಕೇಳೋಣ. ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರು ರಚಿಸಿರುವ ಗೀತೆ ನನ್ನೆ ಬಾಳಿನ ಅನ್ನುವಂತಹ ಈ ಒಂದು ಗೀತೆ.

ಮುಂದಿನ ಗೀತೆಯಾಗಿ ಕೇಳೋಣ. ಕೆಎಸ್ ನರಸಿಂಹಸ್ವಾಮಿಯವರು ರಚಿಸಿರುವ ಈ ಗೀತೆ ಪಯಣಿಸುವ ವೇಳೆಯಲ್ಲಿ.

0: ಕೇಳಿ ಕಥಾ ನಾಟಕ
1: ಅವನ ಪ್ರೇಮ, ವಾಣಿಯವರ ಮೂಲ ಕಥೆಯ ಬಾನುಲಿ ರೂಪ HS ಪಾರ್ವತಿ.
2: ಅಮ್ಮ ಅಮ್ಮ, ನಾನು ಮದುವೆ ಆಗ್ತೀನಿ.
0: ಏನಂದೆ, ಯಾರಿಗೂ ಮದುವೆ?
2: ನನಗೆ ಅಮ್ಮ. ನಾನು ಮದುವೆ ಮಾಡ್ಕೊಂಬೋಣ ಅಂತ ನಿಶ್ಚಯ ಮಾಡಿದ್ದೀನಿ. ಯಾಕಮ್ಮ ಸುಮ್ಮನಾಗ್ಬಿಟ್ಟಿ? ಹುಡುಗಿ ತುಂಬ ಚೆನ್ನಾಗಿದ್ದಾಳೆ.
0: ನನಗೆ ಗೊತ್ತು.
2: ನಿನಗೆ ಹೇಗಮ್ಮ ಗೊತ್ತು? ನೀನು ಹುಡುಗಿನ ನೋಡಿದ್ದೀಯಾ?
0: ಅಲ್ವೋ, ಮದುವೆನೇ ಆಗೋಲ್ಲ. ಆಂಜನೇಯನ ಹಾಗೆ ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತಿದ್ದೆ. ಮದುವೆ ಅಂದ ಕೂಡಲೇ ಮುಖ ಸೊಟ್ಟಿಗೆ ಮಾಡ್ತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಮದುವೆ ಆಗ್ತೀನಿ ಅಂದರೆ ಹುಡುಗಿ ತುಂಬ ಚೆಲುವೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ.
2: ಅದು ನಿಜ ಅನ್ನು.
0: ಸೋಮು, ಹುಡುಗಿ ಯಾರ ಮನೆಯವಳು, ಯಾವ ಜಾತಿ? ನೀ ಯಾರನ್ನು ಮದುವೆ ಆದರೂ ನಂದೇನೂ ಅಡ್ಡಿ ಇಲ್ಲಪ್ಪ. ಸುಮ್ಮನೆ ಕೇಳಿದೆ ಅಷ್ಟೇ. ಒಟ್ಟಿನಲ್ಲಿ ನೀನು ಮದುವೆ ಆಗಿ ಗೃಹಸ್ಥನಾದರೆ ಅಷ್ಟೇ ಸಾಕು.
2: ಹುಡುಗಿ ನಮ್ಮ ಜಾತಿಯವಳೆ ಅನ್ನು ಶಾಸ್ತ್ರಿಗಳು ಬೇರೆ ಜಾತಕ ನೋಡಿ ತುಂಬ ಪ್ರಶಸ್ತವಾಗಿದೆ ಅಂದಿದಾರಮ್ಮ.
0: ಸರಿ ಬಿಡು, ಆ ಹುಡುಗಿ ನಿನ್ಗೆಲ್ಲಿ ಸಿಕ್ಕದ್ಲು?
2: ಹತ್ತಿರದ ಹಳ್ಳಿಲಿ ಏನೋ ವ್ಯಾಜ್ಯ ಇತ್ತು, ಡ್ಯೂಟಿ ಮೇಲೆ ಹೋಗಿದ್ದೆ. ಅಲ್ಲೇ ಶಾಂತ ಅಂದರೆ ಆ ಹುಡುಗಿ ಕಣ್ಣಿಗೆ ಬಿದ್ದಳು. ಪಾಪ, ತಂದೆ ತಾಯಿ ಯಾರೂ ಇಲ್ಲ, ವಯಸ್ಸಾದ ಅಜ್ಜಿ ಜೊತೆ ಇದ್ದಾಳೆ. ಲಕ್ಷಣವಾಗಿದ್ದರೂ ಬಡವರ ಮನೆ ಹುಡುಗಿ ಅಂತ ಯಾರೂ ಇವಳನ್ನು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಾನು ಅವಳನ್ನು ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ ಅಮ್ಮ.
0: ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪಾ.

0: ಯಾಕಮ್ಮ ಶಾಂತ, ಮಂಕ ಕೂತ್ಬಿಟ್ಟಿದಿ?
1: ಸೋಮು ನೋಡಿದ್ರೆ ಒಂದು ಗಳಿಗೆ ಬಿಡದ ಹಾಗೆ ಹಿಂದೆ ಮುಂದೆ ಓಡಾಡ್ತಿರ್ತಾನೆ.
0: ಅತ್ತೆ, ಅದು ಅದು
1: ಹೇಳಮ್ಮ, ನನ್ನ ಹತ್ರ ಹೇಳು. ನಾನು ನಿನ್ನ ತಾಯಿ ಹಾಗೆ ಮನಸ್ಸಿನಲ್ಲಿರೋದನ್ನ ಸಂಕೋಚ ಇಲ್ಲದೆ ಹೇಳು.
0: ನನಗೆ ಅವ್ರನ್ನ ಕಂಡ್ರೆ ಒಂಥರ ಭಯ ಆತೆ.
1: ಯಾಕಮ್ಮ?
0: ಅವ್ರದ್ದು ಅತಿ ವ್ಯಾಮೋಹ, ನನಗೆ ಸಹಿಸೋದು ಕಷ್ಟ ಆತೆ.
1: ಮೊದಲಿಂದ ಅವನ ಸ್ವಭಾವನೇ ಹಾಗೆ ಶಾಂತ. ತಂದೆ ಇಲ್ಲದ ಮಗ ಅಂತ ಅತೀ ಮುದ್ದಿನಿಂದ ಸಾಕ್ಬಿಟ್ಟೆ ನೋಡು, ನಂದೇ ತಪ್ಪು. ಊಟ ತಿಂಡಿ ಆಟ ಎಲ್ಲದರಲ್ಲೂ ಒಂದು ಅತೀನೇ. ಊಟ ಮಾಡಿದ್ರೆ ಒಂದೇ ಸಲಕ್ಕೆ 4 ಜನಕ್ಕಾಗೋ ಅಷ್ಟು ಊಟ. ಇದು ಯಾಕೆ ಇಷ್ಟು ತಿಂತಿದೆಯೋ ಅಂತ ಒಂದು ಮಾತಂದರೆ ಸಾಕು, ಮುಂದೆ 4 ದಿನ ದಮ್ಮಯ್ಯ ಅಂದರೂ ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ. ಪರೀಕ್ಷೆ ಸಮಯದಲ್ಲಿ ಆಟ ಆಟ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಲ್ಲೋ ಅಂತ ಕಣ್ಣೀರು ಹಾಕಿದ್ರೆ ಸರಿ. ಹಗಲು ರಾತ್ರಿ ಪುಸ್ತಕ ಓದಿದ್ದೇ ಓದಿದ್ದು, ಓದಿದ್ದೇ ಓದಿದ್ದು. ಅದಕ್ಕೆ ನಾನು ಅವನಿಗೆ ಏನಾದರೂ

0: ಹೇಳೋದಿಕ್ಕೆ ಹೆದರ್ತಿದ್ದೆ. ಮದುವೆನೆ ಆಗಲ್ಲ ಅಂತಿದ್ದ. ಈಗ ನೋಡಿದ್ರೆ ನಿನ್ನ ಒಂದು ಗಳಿಗೆ ಬಿಟ್ಟಿರಲ್ಲ ಅಂತಾನೆ.
1: ನನಗಂತೂ ಅವ್ರನ್ನ ಕಂಡ್ರೆ ಸಲಿಗೆಗಿಂತ ಭಯನೇ ಜಾಸ್ತಿ ಆಗುತ್ತೆ ಅತ್ತೆ.
0: ಏನು ಮಾಡೋದಮ್ಮ, ಅವನಂತೂ ಅವನ ಸ್ವಭಾವ ಬದಲಾಯಿಸ್ಕೊಳ್ಳೋದಿಲ್ಲ. ನೀನೇ ಸ್ವಲ್ಪ ತಾಳ್ಮೆ ತಂದ್ಕೋಬೇಕಮ್ಮ.
1: ಆಗಲಿ ಅತ್ತೆ.

0: ಸಮಯ ಎಷ್ಟು ಬೇಗ ಕಳೆದು ಹೋಯ್ತಲ್ಲ ಶಾಂತ.
1: ಸಮಯಕ್ಕೇನು, ಹಗಲು ರಾತ್ರಿ ಲಗಾಮಿಲ್ಲದ ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ನಮ್ಮ ರತ್ನ ಇನ್ನೂ ಮೊನ್ಮೊನ್ನೆ ಹುಟ್ಟಿದ್ಲು ಅನ್ನೋ ಹಾಗಿದೆ. ಈಗಾಗಲೇ ಅವಳಿಗೆ
0: ಅಂದ್ರೆ ನಮ್ಮ ರತ್ನಂಗೆ ಆಗಲೇ ಮದುವೆ ವಯಸ್ಸು ಆಯ್ತು. ಅನ್ನು
1: ಸದ್ಯ ನನ್ನ ಪುಣ್ಯ, ಇಷ್ಟು ಬೇಗ ನಿಮ್ಗೆ ಅರ್ಥವಾಯ್ತಲ್ಲ.
0: ಏನೇ ಏನೇ ನನ್ನನ್ನೇ ಹಾಸ್ಯ ಮಾಡುವಾಗಬಿಟ್ಯಾ?
1: ದಮ್ಮಯ್ಯ ಅಂತೀನಿ ಅಂದ್ರೆ ಅದನ್ನೇ ನೆಪ ಮಾಡಿಕೊಂಡು ಮುಖನ ಊದಿಸ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ.
0: ಹ್ಮ್, ಅಂತೂ ನಮ್ಮ ರತ್ನನಿಗೆ ಮದುವೆ ಮಾಡಬೇಕು ಅನ್ನು. ಹ್ಮ್, ನೋಡ್ತಾ ಇರು, ಇನ್ನು 15 ದಿನಗಳಿಗಾಗಿ ಮದುವೆ ಗೊತ್ತೇ ಮಾಡಿಬಿಡ್ತೀನಿ.
1: ಹ್ಮ್, ನನಗೆ ನಮ್ಮ ರತ್ನಂದೇ ಚಿಂತೆ ರೀ.
0: ಏನೇ ಹಾಗಂದ್ರೆ?
1: ರತ್ನಂದು ನಿಮ್ಮ ಹಾಗೆ ಒಳ್ಳೆ ಹಠ ಸ್ವಭಾವ, ಮನಸ್ಸಿಗೆ ಬಂದಿದ್ದು ಮಾಡೋ ಬುದ್ಧಿ. ಅತ್ತೆ ಮನೆಯಲ್ಲಿ ಹೇಗಿರ್ತಾಳೋ ಏನು ಮಾಡ್ತಾಳೋ?
0: ಏನು ಮಾಡೋದು ಹೇಳು. ನಮ್ಮ ರತ್ನ ನಿನ್ನ ರೂಪ ನನ್ನ ಸ್ವಭಾವ ಹೊತ್ಕೊಂಡಿದ್ದಾಳಲ್ಲ, ಆದರೆ ಅವಳು ಯಾಕೆ ಅತ್ತೆ ಮನೆಗೆ ಹೋಗಿ ಕಷ್ಟಪಡಬೇಕು? ಅವಳನ್ನು ಮನೆ ಬಿಟ್ಟು ಕಳಿಸಿದ್ರು ತಾನೇ.
1: ಓ, ಅಂದರೆ ಮನೆಯಳಿಯನ್ನೇ ಹುಡುಕ್ತಿದ್ದೀರೇನೋ?
0: ಹೌದು. ಮತ್ತೆ ಹುಡುಗ ಶ್ರೀಮಂತನ ಇರದಿದ್ರೂ ಪರವಾಗಿಲ್ಲ, ಲಕ್ಷಣವಾಗಿ ವಿನಯಶಾಲಿಯಾಗಿದ್ರೆ ಸಾಕು, ಅಂಥ ಗಂಡನ್ನೇ ಹುಡುಕ್ತೀನಿ.
1: ಹ್ಞೂ, ಅವಳ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ನೋಡೋಣ.
2: ಏ ಶಾಂತ, ಶಾಂತ!
1: ಬಂದೆ ಕಣ್ರಿ, ಬಂದೆ. ಯಾಕೋ ಏನೋ ತುಂಬ ಸಿಟ್ಟಿನಲ್ಲಿರೋ ಹಾಗಿದೆ. ಇನ್ನೇನು ಕಾದಿದೆಯೋ ಏನೋ ರಾಮಾಯಣ. ಹ್ಞೂ, ಇಷ್ಟಕ್ಕೂ ಇವ್ರ ಬುದ್ಧಿ ನನಗೆ ಹೊಸದೇನು ಅಲ್ವಲ್ಲ. ಕಾಫಿ ತಗೊಳಿಂದ್ರೆ?
0: ನಾನೇನು ಈಗ ಕಾಫಿ ಕೇಳಿದ್ನೇನೋ?
1: ನೀವು ಕೇಳಲಿಲ್ಲ, ನಾನು ಬರೆಸಿದ್ನಲ್ಲ, ತಂದೆ ಅಷ್ಟೆ. ಬೇಡದೆ ಇದ್ರೆ
0: ಕೊಡಿಲಿ.
1: ಯಾರ್ದು ಕಾಗದ ಬಂದಿರೋ ಆಗಿದೆ? ಯಾರದ್ದು ಈ ಕಾಗದ?
0: ಇನ್ಯಾರದ್ದು? ಆ ಬಡಬಾ ಬರೆದಿದ್ದಾನೆ.
1: ಯಾರೀ?
0: ನಿನ್ನ ಅಳಿಯ ತಲೆ ಮಾಸಿದ ಮಂಡೆ ಇದು. ಹೊಟ್ಟೆ ಹಿಟ್ಟಿಲ್ಲದೆ ಅಲಿತಿದ್ದ, ಕರೆದು ರತ್ನದಂತಹ ಮಗಳನ್ನು ಕೊಟ್ಟೆ. ಬಡವ ಹೇಳ್ದ ಕೇಳ್ಕೊಂಡು ಮನೇಲಿ ಮಗನಾಗಿರ್ತಾನೆ ಅಂತ. ಅವನ ತಲೆ ತಿರುಗೋಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದು, ಯಾವುದನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರಬೇಕು ಅಂತ.
1: ಛೇ ಛೇ ಛೇ ಛೇ, ನಿಮ್ಮ ಮಗಳ ಗಂಡನ ವಿಚಾರದಲ್ಲಿ ಹೀಗೆಲ್ಲ ಮಾತಾಡ್ತಾರೇನ್ರಿ? ಇಷ್ಟಕ್ಕೂ ಗೋಪಣ್ಣ ಏನು ಬರೆದಿದ್ದಾನೆ?
0: ರತ್ನನ್ನ ಕಳಿಸ್ಬೇಕಂತೆ.
1: ಅಷ್ಟೇ ತಾನೆ? ನಿಮ್ಮ ಕೋಪ ನೋಡಿ ಅನಾಹುತ ಆಯಿತು ಅಂದ್ಕೊಂಬಿಟ್ಟೆ. ಅಲ್ಲ ರೀ, ಅಳಿಯ ಮಗಳನ್ನ ಕರೆದ್ರೆ ಕೋಪ ಯಾತಕ್ರೆ? ಕರ್ಕೊಂಡು ಹೋಗ್ಲಿ ಬಿಡಿ.
0: ಏನಂದೆ? ನಿನಗೂ ಹುಡುಗಾಟ ಆಗೋಯ್ತೇನೋ? ನಮ್ಮ ರತ್ನನ್ನ ಎಲ್ಲಿಗೆ ಕಳಿಸೋದು? ನಿಲ್ಲೋದಕ್ಕೆ ಸ್ವಂತ ಮನೆ ಇಲ್ಲ. ಅವನ್ ತರೋ ಸಂಬಳ ರತ್ನನೊಂದು ಸೀರೆಗೆ ಸಾಲದು. ಕರ್ಕೊಂಡು ಹೋಗ್ತಾನಂತೆ ಧೀರ.
1: ಏನು ಮಾಡೋದಕ್ಕಾಗುತ್ತೆ? ಮದುವೆ ಆಗಿ 3 ವರ್ಷ ಆಯಿತು, ಇನ್ನೂ ಕಳಿಸೋದಿಲ್ಲ ಅಂದರೆ ಹೇಗ್ರಿ? ಕಷ್ಟವೋ ಸುಖವೋ ಅವಳು ಗಂಡನ ಜೊತೆ ತಾನೇ ಇರಬೇಕು. ತಿಳಿದು ತಿಳಿದು ಬಡವನಿಗೆ ಕೊಟ್ಟು ಮದುವೆ ಮಾಡಿದ್ರಿ. ನಾನು ಆಗಲೇ ಹೇಳಿದೆ.
0: ಹೌದು ಕಣೆ, ನೀನು ಹೇಳಿದ್ದೆ, ಆದರೆ ನಾನು ನಿನ್ನ ಮಾತು ಕೇಳಲಿಲ್ಲ. ಬೇಕು ಅಂತಾನೇ ಬಡವನ ಕೊಟ್ಟು ಮದುವೆ ಮಾಡಿದೆ. ಶ್ರೀಮಂತ ಹುಡುಗ ಆದರೆ ಮಗಳನ್ನು ಅವ್ರ ಮನೆಗೆ ಕಳಿಸ್ಬೇಕಾಗತ್ತೆ. ಇವನಾದರೆ ನಮ್ಮಲ್ಲೇ ಬಿದ್ದಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಈಗ ಇವನು
1: ಬಡವನಾದ್ರೇನ್ರಿ? ಸ್ವಾಭಿಮಾನ ಇರಬಾರ್ದೆ? ಮದುವೆ ಆದಮೇಲೆ ನಮ್ಮನೆಯಲ್ಲೇ ಬಂದಿರಬೇಕು ಅಂತ ನೀವು ಮದುವೆ ಮುಂಚೆನೆ ಶರತ್ ಹಾಕ್ಬೇಕಾಗಿತ್ತು.
0: ಶಾಂತ, ನೀನು ಅವನ ಪರವಾಗಿ ವಾದಿಸ್ತಿದೆಯಲ್ಲೇ. ಇಲ್ಲಿ ಬಂದಿದ್ರೆ ಅವನ ಮಾನಕ್ಕೆ ಕುಂದೇನು? ಮೊದಲೇ ಶರತ್ ಹಾಕ್ಬೇಕಾಗಿತ್ತು ಅಂತೆಲ್ಲ. ತನ್ನಂಥ ಬಡವನಿಗೆ ಸುಂದರಿಯಾದ ಒಬ್ಬಳೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಏನು ಕಾರಣ ಅನ್ನೋದು ಅವನಿಗೆ ತಿಳಿಲಿಲ್ವೇನು? ಮಗುವನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಕಣೆ.
1: ಏನು ಅಂದ್ರೆ, ಇನ್ನು ಒಂದೇ ಒಂದ್ಸಲ ಅವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ನೋಡಿದ್ರೆ.
0: ಹ್ಞೂ, ಅವನ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಅಂತೇನೋ? ನನ್ನ ಮನೇಲಿ ಸುಖವಾಗಿದ್ದು ನನ್ನ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೋಬೇಕು ಅಂತ.

0: ಏನು ಅಯೋಗ್ಯ, ಶುದ್ಧ ಅಯೋಗ್ಯ. ಕೇಳೋದಕ್ಕೂ ಒಂದು ರೀತಿ ಇಲ್ವೇನೋ? ನನ್ನೇ ಹೆದರಿಸ್ತಾನೆ.
1: ಇನ್ನೇನು ಮಾಡ್ತಾನೆ ಅವನು? ಒಂದು ವರ್ಷದಿಂದ ಕೇಳ್ತಾನೆ ಇದ್ದಾನೆ. ಬೇಜಾರು ಆಗಿರಬಹುದು ಅಲ್ರಿ. ನಿಮ್ಮೊರ್ತು ಬೇರೆ ಯಾರಿಗೂ ಸಿಟ್ಟು ಬರಬಾರ್ದೆ. ಅಯ್ಯೋ ದೇವ್ರೆ, ಗೋಪಣ್ಣ ಬಂದೇ ಬಿಟ್ನಲ್ಲ. ನಾಳೆ ತನಕ ತಡೆದಿದ್ರೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡ್ಬೋದಾಗಿತ್ತು. ಅತ್ತೆಯವರು ಊರ್ಲಿದ್ದಿದ್ರೆ. ರೀ, ಗೋಪಣ್ಣ ಬರ್ತಿದ್ದಾನೆ ಕಣ್ರಿ. ದಮ್ಮಯ್ಯ ಅಂತೀನಿ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ.
0: ನೀನೋ ನೀನೋ ತಪ್ಪು ಒಳಂಗಡಿ.
2: ಅಮ್ಮ ಅಮ್ಮ ಅಮ್ಮ, ಓ ಇಲ್ಲಿದ್ಯಾ? ಈ ಕಸೂತಿ ವಸ್ತ್ರ ನೋಡಮ್ಮ, ನಾವು 5 ಜನ ಒತ್ತಿಗೆ ಹಾಕಕ್ ಶುರು ಮಾಡಿದ್ವಿ, ಅವ್ರದೆಲ್ಲ ಇನ್ನೂ ಅರ್ಧ ಕೂಡ ಮುಗ್ದಿಲ್ಲ. ನಾನೇ ಮೊದ್ಲು ಗೊತ್ತಾ? ಈ ಕಡೆ ತಿರುಗ್ ನೋಡಮ್ಮ.
3: ಅರೆ ಯಾಕಮ್ಮ ಕಣ್ಣೀರು, ಏನಾಯ್ತಮ್ಮ?
4: ನಿನ್ನಂತ ಭಿಕಾರಿ ಜೊತೆ ನನ್ ಮಗಳನ್ನು ಕಳ್ಸಕ್ ಆಗಲ್ಲ. ಭಿಕಾರಿ ಅಂತ ಗೊತ್ತಿದ್ಮೇಲೆ ಮದುವೆ ಯಾಕೆ ಮಾಡ್ಕೊಡ್ಬೇಕಾಗಿತ್ತು? ಈ ಮನೆಯಲ್ಲಿ ಬಿದ್ದಿರೋದಕ್ಕೆ ಏನ್ ಕಷ್ಟ? ಓಹೋ, ನೀವ್ ಹಾಕಿ ಅಣ್ಣ ತಿನ್ಕೊಂಡಿದ್ ಬಿದ್ದಿರೋಕೆ ನಾನೇನ್ ನಾಯಿ ಅಲ್ಲ.
3: ಯಾರಮ್ಮ ಬಂದಿರೋದು?
4: ನಿಮ್ ದೊಡ್ಡ
3: ಅಪ್ಪ ಯಾಕೆ ಕೂಗಾಡ್ತಾ ಇದಾರೆ?
4: ನಾನು ಮದುವೆ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ.
1: ನಿಮ್ ಗಂಡ ಬಂದಿದ್ದಾರೆ ಕಣಿ.
3: ಆದ್ರೆ ಅಪ್ಪ ಯಾಕೆ ಇಷ್ಟು ಅಂಬರಾದ ಅಂತ ಮಾಡ್ತಾ ಇದಾರೆ?
1: ನಿನ್ ಕಳಿಸಿ ಅಂತ ಅಳಿಯ ಕೇಳ್ತಾ ಇದ್ದಾರೆ ಕಣೆ. ನಿಮ್ಮಪ್ಪ ಅದಕ್ಕೆ ಒಪ್ತಾ ಇಲ್ಲ, ಅವರೇ ಇಲ್ಲಿ ಬಂದಿರಲಿ ಅಂತಿದ್ದಾರೆ. ಮೊದಲೇ ಮರ್ಯಾದೆ ಕೇಳ್ಕೊಂಡಿದ್ರೆ ಒಪ್ಕೋತಿದ್ರು ಏನೋ. ಈಗ ನಿನ್ ಗಂಡನಿಗೂ ಹಠ ಬಂದ್ಬಿಟ್ಟಿದೆ, ಇಬ್ಬರಲ್ಲಿ ಒಬ್ರು ಸೋಲ್ತಾ ಇಲ್ಲ.
4: ರತ್ನ, ರತ್ನ, ನೀನ್ ದುರದೃಷ್ಟದಿಂದ ನನ್ನಂಥ ಬಡವನ್ನ ಮದುವೆ ಆದೆ ಕಣೆ. ನನ್ನ ಬಡಗುಡಿಸ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗೋಕೆ ನಿಮ್ಮ ತಂದೆ ಒಪ್ತಾ ಇಲ್ಲ. ನಾನವ್ರನ್ನ ಎಷ್ಟೋ ವಿಧವಾಗಿ ಬೇಡ್ಕೊಂಡೆ. ನೋಡು, ಕೊನೆಯದಾಗಿ ನಾನು ಇನ್ನೂ ಕೇಳ್ತಿದ್ದೀನಿ, ನನ್ನ ಜೊತೆ ಬರೋದಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ವೋ?
3: ರೀ, ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಾಗತ್ತಾ? ಖಂಡಿತ ಬರ್ತೀನಿ, ಆದರೆ ಒಂದೆರಡು ದಿನ.
4: ನೋಡು, ನೀನು ಬರೋ ಹಾಗಿದ್ರೆ ಈ ಕೂಡಲೇ ನನ್ನ ಜೊತೆ ಹೊರಡಬೇಕು.
1: ಒಂದು 4 ದಿನ ನೀವು ಇಲ್ಲೇ ಇರಿಪ್ಪ, ಆಮೇಲೆ ಇಬ್ಬರು ಒಟ್ಟಿಗೆ ಹೋಗಿರಂತೆ.
4: ಕ್ಷಮಿಸಿ ಅಮ್ಮ, ಮಾವನವರಿಂದ ಅಷ್ಟೊಂದು ಮಾತು ಕೇಳಿದ ಮೇಲೆ ನಾನಿನ್ನು ಒಂದು ಕ್ಷಣ ಕೂಡ ಇಲ್ಲಿರೋಲ್ಲ. ರತ್ನ, ನೀನಿಲ್ಲೇ ಸುಖವಾಗಿದ್ದೀಯಂತ ನನಗೂ ಗೊತ್ತು ಕಣೆ. ಆದರೆ ನಾನು ಮಾತ್ರ ಉಪವಾಸವಿದ್ರೂ ಸ್ವತಂತ್ರವಾಗಿರ್ತೀನಿ ಹೊರತು ಇವರು ಹಂಗಿಗೆ ಮಾತ್ರ ಬೀಳೋನಲ್ಲ. ನೋಡು, ಈ ಕ್ಷಣ ನೀನು ನನ್ನ ಜೊತೆ ಬರೋ ಹಾಗಿದ್ರೆ ಬಾ, ಇಲ್ಲಾಂದ್ರೆ ನಾನು ಹೋಗ್ತೀನಿ. ಇವತ್ತಲ್ಲ ನಾಳೆ ಮತ್ತೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಇಟ್ಕೋಬೇಡ.
0: ನನ್ನ ಹೆದರಿಸಿದ್ದಾಯ್ತು, ಈಗ ಹೆಣ್ಣು ಮಗುವಿನ ಮೇಲೆ ಪೌರುಷ ತೋರಿಸ್ತಾ ಇದ್ದಾನೆ. ರತ್ನ, ಇವನ ಮಾತು ಕೇಳಬೇಡ, ಇವತ್ತಿನಿಂದ ನಮ್ಮ ಪಾಲಿಗೆ ಅವನಿಲ್ಲ ಅನ್ಕೊಂಡ್ಬಿಡ್ತೀನಿ. ನನಗೆ ನೀನು ಮಗಳಲ್ಲ ಮಗ, ನನಗೆ ತಾನೇ ನೀನಲ್ಲದೆ ಬೇರೆ ಯಾರಿದ್ದಾರೆ ಹೇಳು. ನಿನ್ನನ್ನು ಬಿಟ್ಟು ನನಗೆ ಒಂದು ದಿನವಾದರೂ ಇರೋಕ್ಕಾಗುತ್ತಾ ಮಗು?
3: ಅಪ್ಪ ಅಪ್ಪ.
4: ರತ್ನ, ಏನು ನೋಡ್ತಾ ಇದೆಯೆ? ಬರೋ ಹಾಗಿದ್ರೆ ಈ ಕೂಡಲೇ ಹೊರಡು, ನನಗೆ ರೈಲಿಗೆ ಹೊತ್ತಾಗುತ್ತೆ.
3: ಅಪ್ಪ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಿಲ್ವಾ? ನೀವು ನನ್ನ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಕಿಸ್ತಾ ಇದ್ದಿದ್ರೆ ಜೀವನವೆಲ್ಲ ನಿಮ್ಮ ಸೇವೆ ಮಾಡಿಕೊಂಡೆ ಬಿದ್ದಿರ್ತಿದ್ದೆ. ಆದರೆ ಆದರೆ ಈಗ ಅದು ಸಾಧ್ಯ ಇಲ್ಲ ಅಪ್ಪ. ನನ್ನ ಗಂಡನ ಜೊತೆ ನಾನು ಹೋಗಲೇಬೇಕು.
0: ಏನು ಏನಂದೆ ರತ್ನ, ನನ್ನ ಮಾತು ಮೀರಿ ನೀನು ಇವನ ಜೊತೆ ಹೋಗ್ತಾ ಇದೀಯಾ?
3: ಹೌದು ಅಪ್ಪ, ಎಷ್ಟು ವರ್ಷ ತಾನೇ ನಾನು ಇಲ್ಲಿರೋದಕ್ಕೆ ಸಾಧ್ಯ? ಅಪ್ಪ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ.
0: ಛೀ ಪಾಪಿ, ನೀನು ನಮ್ಮ ಭಾಗಕ್ಕೆ ಇಲ್ಲವಾಗ್ಬಿಟ್ಟಿ. ಹೋಗು ಹೋಗು, ಹೊರಟು ಹೋಗು. ನನ್ನ ಮಕ್ಕಳಾಗಲೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ.
3: ಅಮ್ಮ, ನಮಸ್ಕಾರ ಮಾಡ್ತೀನಮ್ಮ, ನೀನಾದರೂ ನನಗೆ ಆಶೀರ್ವಾದ ಮಾಡಮ್ಮ.
1: ಹೋಗ್ಬಾ ತಾಯಿ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ.

0: ಓ ಶಾಂತ, ಏನು ಬಹಳ ಅಪರೂಪವಾಗಿ ನನ್ನ ರೂಮಿಗೆ ದಯಮಾಡಿಸ್ಬಿಟ್ಟಿದ್ದೀರಿ ಅಮ್ಮವರು. ನೀನು ಇಲ್ಲಿಗೆ ಬಂದು ಎಷ್ಟು ದಿನವೂ ಆಯಿತು ಶಾಂತ.
1: ನಾನೇನು ಮಾಡಲಿ ಹೇಳಿ, ಇಲ್ಲಿ ಸದಾ ಯಾರಾದರೂ ಸ್ನೇಹಿತರು ಇದ್ದೇ ಇರ್ತಾರೆ. ನೀವು ಕೆಲಸದಿಂದ ಬರುವಾಗಲೇ ನಿಮ್ಮ ಜೊತೆಗೇ ಬಂದ್ಬಿಡ್ತಾರೆ.
0: ಯಾಕೆ ನಿಂತೇ ಇದ್ದಿ, ಕೂತ್ಕೋ.
1: ಪರವಾಗಿಲ್ಲ ಅಂದರೆ
0: ಯಾಕೆ ಶಾಂತ, ಬಹಳ ಬಡವಾಗಿದೆ, ಆರೋಗ್ಯವಾಗಿದೆ ತಾನೆ, ಡಾಕ್ಟ್ರಿಗಾದರೂ ಹೇಳಿ ಕಳಿಸ್ಬೋದಾಗಿತ್ತಲ್ಲ.
1: ಡಾಕ್ಟ್ರಿಗೆ ಹೇಳಿ ಕಳಿಸುವಂಥ ಕಾಯಿಲೆ ಏನೂ ಆಗಿಲ್ಲ ರೀ.
0: ಮತ್ತೆ ಸ್ವಲ್ಪ ದಿವಸ ಹಳ್ಳಿಗಾದರೂ ಹೋಗಿ ಅಮ್ಮನ ಜೊತೆ ಇರು, ಜಾಗ ಬದಲಾದರೆ ಆರೋಗ್ಯ ಸುಧಾರಿಸಬಹುದು ಅಥವಾ

0: ಅಮ್ಮಂಗೆ ಬಾ ಅಂತ ಕಾಗದ ಬರೀಲೇನು?
1: ನನಗೇನೂ ಆಗಿಲ್ಲ. ನನ್ನ ದೇಹಸ್ಥಿತಿ ವಿಚಾರ ತಿಳಿಸೋದಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ ರೀ.
0: ಮತ್ತೆ ಇನ್ನೇನು ಹೇಳಬೇಕಾಗಿತ್ತು?
1: ಪಕ್ಕದ ಮನೆ ನಾಗತ್ತೆ ಬಂದಿದ್ರು ರೀ, ಮೈಸೂರಿಗೆ ಹೋಗಿದ್ರಂತೆ. ಅಲ್ಲಿ ಅಲ್ಲಿ ರತ್ನ ನೋಡಿದ್ರಂತೆ.
0: ರತ್ನ? ಯಾವ ರತ್ನ?
1: ನಮ್ಮ ರತ್ನಂಗೆ ಖಾಯಿಲೆ ಆಗಿತ್ತಂತೆ, ಬಹಳ ಬಡವಾಗಿ ಹೋಗಿದ್ದಾಳಂತೆ ರೀ. ಸಂಜೆ ಹೊತ್ತು ಸಂಗೀತ ಪಾಠ ಬೇರೆ ಮಾಡ್ತಾಳಂತೆ. ಅವ್ರ ಹಣ ಸಾಕಾಗೋಲ್ಲ ಅಂತ ಕಾಣುತ್ತೆ. ಔಷಧಿ ಪಥ್ಯ
0: ಶಾಂತ, ದುಃಖಿಗಳು ಬಡತನದಿಂದ ಕಷ್ಟ ಪಡೋರು ಪ್ರಪಂಚ ತುಂಬ ಇದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಅವರವ್ರ ಕರ್ಮ
1: ಇರ್ತಾರಿ, ನಿಜ. ಆದರೆ ನಾವು ಹೆತ್ತು ಮಕ್ಕಳ ವಿಚಾರದಲ್ಲಿ ಹಾಗೆ ಹೇಳ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನ್ರಿ? ಇಲ್ಲಿ ಊರ್ನವರೆಲ್ಲ ತಿನ್ನು ತೇಗಿ ಹೋಗ್ತಾರೆ. ಅಲ್ಲಿ ನನ್ನ ಮಗು ಉಪವಾಸ ವನವಾಸ ಮಾಡಿ ಖಾಯಿಲೆ ಬಿದ್ದಿದ್ದಾಳೆ ರೀ.
0: ನೀನೇ ಅವಳಿಗೆ ಹಣ ಕಳಿಸಿ ಸಹಾಯ ಮಾಡ್ಬೋದಾಗಿತ್ತಲ್ಲ.
1: ಕಳಿಸ್ಬೋದಾಗಿತ್ತು. ನನ್ನ ಹತ್ರ ಇರೋ ಒಡವೆ ಮಾದರೂ ಬೇಕಾದಷ್ಟು ಹಣ ಬರ್ತಿತ್ತು. ಆದರೆ ನೀವು ಹೀಗೆ ಕಠಿಣ ಆಗಿರೋವರೆಗೂ ಅವಳು ನನ್ನಿಂದ ಯಾವ ಸಹಾಯನೂ ಪಡೆಯಲ್ಲ ರೀ.
0: ಅದಕ್ಕೆ ನಾನೇನು ಮಾಡಲಿ?
1: ಎಂಥ ತಂದಿರ್ರಿ ನೀವು? ಮೊದಲೇ ಅವಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂದರೂ ಸಾಕು, ತಲೆ ಮೇಲೆ ಕೈ ಹೊತ್ತು ಅವಳು ಹಾಸಿಗೆ ಹತ್ತಿರನೇ ಕೂತಿರ್ತಿದ್ರಿ. ಈಗ
0: ಶಾಂತ, ನಮಗೆ ಮಕ್ಕಳಿಲ್ಲ ಅಂತ ಅವತ್ತೇ ನಿನಗೆ ಹೇಳಿದ್ದೀನಿ.
1: ನೀವು ಹೇಳ್ಬಿಟ್ಟು ಮಾತ್ರಕ್ಕೆ ಹೆತ್ತು ಹೊತ್ತು ಬೆಳೆಸಿದ ಮಗಳು ಇಲ್ಲ ಅಂದಾಗಾಗ್ಬಿಡ್ತಾಳೇನ್ರಿ?
0: ಇಷ್ಟು ದಿನವಾಯ್ತಲ್ಲ, ಅವಳಾದರೂ ಒಂದು ದಿನ ಅಪ್ಪ ಅಮ್ಮ ಹೇಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಅಂತ ವಿಚಾರಿಸಿದ್ಲೇನೋ?
1: ಅಷ್ಟು ಅವಮಾನ ಮಾಡಿ ಕಳಿಸಿದಿರಿ ನೀವು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಸಹ ಮಾಡಲಿಲ್ಲ. ಅವಳು ಹೇಗೆ ಬರ್ತಾಳೆ
0: ಅಂದರೆ, ನಾನೇ ಅವಳ ಮನೆಗೆ ಹೋಗಿ ನೀನಿಲ್ದಿದ್ರೆ ನಾನು ಬದುಕೊಲ್ಲ, ದಯವಿಟ್ಟು ಬಾ ಅಂತ ಬೇಡ್ಕೊಳ್ಬೇಕಾಗಿತ್ತೇನೋ?
1: ಹಠದಲ್ಲಿ ಅವಳು ನಿಮಗಿಂತ ಗುಲ್ಗಂಜಿ ತೂಕನೂ ಕಡಿಮೆ ಇಲ್ವಲ್ಲ.
0: ಸರಿ, ಮತ್ತೆ ರತ್ನ ತನ್ನ ಭವಿಷ್ಯ ತಾನೇ ಆರಿಸ್ಕೊಂಡಿದ್ದಾಳೆ, ಅನುಭವಿಸ್ಲಿ. ಅದರಲ್ಲಿ ನಂದೇನು ತಪ್ಪಿಲ್ಲ. ಅವಳ ವಿಚಾರ ಮತ್ತೆ ನನ್ನ ಹತ್ರ ಮಾತಾಡಬೇಡ, ಮಾತಾಡಬೇಡ, ಮಾತಾಡಬೇಡ.
1: ನಾನು ನಿಮ್ಮಿಬ್ರ ಮಧ್ಯೆ ನಾನು ಬದುಕಿರಬಾರ್ದು.
0: ಭಟ್ರೆ.
2: ಬಂದೆ ಸ್ವಾಮಿ.
0: ಊಟ ಬಡಿಸ್ತೀರಾ?
2: ಬಡಿಸ್ತೀನಿ. ಅನ್ನ ಹಾಕ್ಲಾ?
0: ಸಾಕು ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
2: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ. ಅಡುಗೆ ಮನೆಗೆ ಬಂದೆ 3 ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
0: ಏನಂದ್ರಿ ಭಟ್ರೆ, ಶಾಂತ 3 ದಿನದಿಂದ ಎದ್ದೇ ಇಲ್ವೆ? ನೀವೆಲ್ಲ ಏನು ಮಾಡ್ತಾ ಇದ್ರಿ? ನಂಗೆ ಯಾಕೆ ಹೇಳಲಿಲ್ಲ?
2: ಅವರು ಮನೇಲಿ ಓಡಾಡಿ 1 ತಿಂಗಳ ಮೇಲಾಯಿತು ಸ್ವಾಮಿ. ದಿನ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ 1 ಹೊತ್ತು ಊಟದ ಶಾಸ್ತ್ರ ಮಾಡ್ತಿದ್ರು. 3 ದಿನದಿಂದ ಅದೂ ಇಲ್ಲ. ನಿಮ್ಗೆ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸಾಂಬಾರು ಹಾಕ್ಲಾ?
0: ಬೇಡ, ಸಾಕು. ಮೊದಲು ಡಾಕ್ಟರ್ ಹೇಳಿ ಕಳಿಸ್ಬೇಕು. ಶಾಂತ, ಯಾಕೆ ಹೀಗೆ ಮಲಗಿಬಿಟ್ಟಿದಿ? ನಿನಗೇನಾಗಿದೆ ಶಾಂತ? ಮಾತನಾಡು ಶಾಂತ, ಏನಾದರೂ ಹೇಳು. ನೋಡು, ನನ್ನ ಮೇಲೆ ಸಿಟ್ಟಿದ್ರೆ ಚೆನ್ನಾಗಿ ಬೈದು ಬಿಡು, ಆದರೆ ಹೀಗೆ ಮೌನವಾಗಿದ್ದು ನನ್ನ ಕೊಲ್ಲಬೇಡ. ದಯವಿಟ್ಟು ಮಾತಾಡು ಶಾಂತ. ಶಾಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ನೀನು ಏನು ಹೇಳಿದ್ರು ಮಾಡ್ತೀನಿ. ಇವತ್ತೇ ಅಮ್ಮನ ಊರಿಂದ ಕರೆಸ್ತೀನಿ, ಹೇಳು ಶಾಂತ.
1: ರತ್ನ?
0: ರತ್ನನ್ ಕರೆಸ್ಲಾ? ಅವಳನ್ನ ನೋಡ್ಬೇಕಾ? ಶಾಂತ,
1: ರತ್ನ,
0: ಶಾಂತ. ಅಯ್ಯಯ್ಯೋ, ಈಗ ಯಾಕೆ ಕಂಡ್ಬಿಡ್ತಾ ಇದ್ದಿ? ಅಯ್ಯಯ್ಯೋ, ಕತ್ತು ಹೊರಳಿಸ್ಬಿಟ್ಲಲ್ಲಪ್ಪ. ಶಾಂತ, ಶಾಂತ, ಶಾಂತ, ಶಾಂತ, ಹೋಗಿಬಿಟ್ಟಿಯೇನೆ. ನನ್ನ ಒಪ್ಪನ್ನೇ ಬಿಟ್ಟು ಹೋಗಿಬಿಟ್ಟಿಯೇನೆ ಶಾಂತ.

ಸೋಮಣ್ಣ, ಸೋಮಣ್ಣ, ಇದ್ದಕ್ಕಿದ್ದಾಗೆ ನಮ್ಮ ಶಾಂತು ಏನಾಯ್ತೋ, ಅವಳಿಗೆ ಅಷ್ಟೊಂದು ಕಾಯಿಲೆ ಆಗಿದ್ರು ನನಗೆ ಯಾಕೋ ತಿಳಿಸ್ಲಿಲ್ಲ. ಸೋಮಣ್ಣ,

0: ಹೇಳಿದ್ದ ನಂಗೆ ಕೂತ್ಬಿಟ್ಟಿದೀಯಾ? ಶಾಂತಂಗೆ ಏನಾಗಿತ್ತು?
1: ಶಾಂತ ಏನಾಗಿತ್ತು ಗೊತ್ತಿಲ್ಲ, ಏನೂ ಆಗಿರಲಿಲ್ಲಮ್ಮ. ಆದರೂ ಸತ್ತೋದ್ಲು, ಸತ್ತೋದ್ಲು. ಊಟ ತಿಂಡಿ ಬಿಟ್ಟು ಉಪವಾಸ ಮಾಡಿ ಸತ್ತೋದ್ಲಮ್ಮ.
0: ಶಾಂತ ಎಷ್ಟು ಒಳ್ಳೆ ಹುಡುಗಿ, ಅವಳಾಗೋ ಹೊತ್ತಿಗೆ ನಿನ್ನ ಅತಿರೇಕನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ಸಂಸಾರ ಮಾಡಿದ್ಲು. ಕಳ್ಸಲ್ಲ, ನಾನು ನೋಡಿದಾಗ ಎಷ್ಟು ಲಕ್ಷಣವಾಗಿ ಓಡಾಡ್ಕೊಂಡಿದ್ಲು, ಇದ್ದಕ್ಕಿದ್ದಾಗೆ ಸತ್ತೋದ್ಲು ಅಂದ್ರೆ ನಂಬೋಕೆ ಆಗ್ತಿಲ್ವಲ್ಲೋ. ಸಾಯೋವಾಗ ಅವಳು ಜ್ಞಾನ ಇತ್ತೇನು, ಏನಾದರೂ ಹೇಳಿದ್ಲೇನು?
1: ಇಲ್ಲಮ್ಮ, ಅವಳು ಮಾತೇ ಆಡ್ಲಿಲ್ಲಮ್ಮ. ಕೊನೆಯಲ್ಲಿ ರತ್ನ ರತ್ನ ಅಂದ್ಲು.
0: ಹಾಗನ್ನು ಶಾಂತ ತೀರ್ಕೊಂಡಿದ್ದಕ್ಕೆ ಕಾರಣ ಮನೋರೋಗ, ಮಗಳು ನೋಡ್ಲಿಲ್ವಲ್ಲ ಅನ್ನೋ ಮನೋರೋಗ ಕಣು. ಅಯ್ಯೋ ಮೂರ್ಖ, ಕೊನೆಗೂ ನಿನ್ನ ಹಠಕ್ಕೆ ಅವಳು ಬಲಿಯಾದ್ಲಲ್ಲೋ. ಮಗಳದೇ ಚಿಂತೆ ಅವಳು ಕೊಂದ ಬಿಡ್ತಲ್ಲೋ.
1: ಹೌದಮ್ಮ, ಹೌದಮ್ಮ, ನಿನ್ನ ಮಾತು ನಿಜ. ಮಗಳು ಕಷ್ಟಪಡ್ತಿದ್ದಾಳೆ, ಆದರೂ ಅವಳನ್ನು ನೋಡೋದಕ್ಕಾಗಲಿಲ್ಲ ಅನ್ನೋ ಕೊರೆಗೆ ಶಾಂತ ನುಂಗ್ಬಿಡ್ತಮ್ಮ. ನನ್ನ ಹತ್ರ ಎಷ್ಟೋ ಹೇಳಿದ್ಲು, ನಾನು ಕೇಳಲಿಲ್ಲಮ್ಮ.
0: ಅದಕ್ಕೋಸ್ಕರ ಈಗ ನಿನ್ನ ತಲೆ ಕೆಡಿಸ್ಕೊಂಡ್ರೆ ಏನೋ ಪ್ರಯೋಜನ? ಈಗಲಾದರೂ ನಿನ್ನ ಅಹಂಕಾರ ದೂರ ತಳ್ಳಿ ಆ ಮಗು ನೋಡ್ಕೊಂಡು ಬಾರೋ.
1: ನಿನ್ನ ಮಾತು ನಿಜ ಅಮ್ಮ, ಈಗಲೇ ಹೋಗ್ತೀನಿ. ಅಳಿಯನ್ ಕಾಲಿಗಾದರೂ ಬಿದ್ದು ರತ್ನನ ಕರ್ಕೊಂಡು ಬರ್ತೀನಿ.
2: ರತ್ನ, ಏನೇದು, ಏನೋ ಯೋಚನೆ ಮಾಡ್ತಾ ಕೂತಿರ್ತ್ಯಾ? ರತ್ನ, ನಾನು ನಿನ್ನೇ ಕೇಳ್ತಿರೋದು.
3: ಕರಲ್ರ, ಏನ್ ಬೇಕಾಗಿತ್ತು ಅಂದ್ರೆ?
2: ಅಲ್ವೇ, ಸದಾ ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಲ್ಲ.
3: ಏನೋ ಇಲ್ವಲ್ಲ.
2: ನಿನ್ನ ನಿಮ್ಮ ಅಪ್ಪನ ಮನೆಯಿಂದ ಬಲವಂತರಿಂದ ಕರ್ಕೊಂಬಂದು ಬಹುಶಃ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ.
3: ಅದಾಗ್ಲೇ ಹಳೆ ವಿಚಾರ ಆಯ್ತು, ಅದಕ್ಕೆಲ್ಲ ಈಗ ಯಾಕೆ ಪಶ್ಚಾತ್ತಾಪ ಪಡಬೇಕು?
2: ಏನ್ ಹಳೆ ವಿಚಾರ, ಈಗಲೂ ನಿನ್ನ ದೇಹ ಇಲ್ಲಿದ್ರು ಹೃದಯ ಮಾತ್ರ ಅಲ್ಲೇ ಬಿಟ್ಟು ಬಂದಿದ್ದೀನೋ ಅಂತ ಅನ್ಸುತ್ತೆ.
3: ಅದೇ ಕೋತಿ ಮರದ ರೆಂಬೆ ಮೇಲೆ ತನ್ನ ಕರುಳು ಬಿಟ್ಟು ಬಂದಿತ್ತಂತಲ್ಲ, ಹಾಗೇನಿ?
2: ಹಾಗಂದ್ರೆ?
3: ಕೋತಿ ಮೊಸಳೆ ಕತೆ ಗೊತ್ತಿಲ್ವೇನ್ರಿ?
2: ಏನೋ, ಯಾರಿಗೆ ಗೊತ್ತು. ರತ್ನ, ನೀನ್ ನನ್ನ ಎದುರಿಗಿದ್ರೆ ನನಗೆ ಈಗ ಓದಿದ್ದು ಈಗಲೇ ಜ್ಞಾಪಕಕ್ಕೆ ಬರಲ್ಲ. ಇನ್ನು ಯಾವತ್ತೋ ಹೇಳಿದ ಕಥೆ.
3: ನನಗಂತೂ ಮರ್ತಿಲ್ಲ. ಹೊಳೆ ತೀರದಲ್ಲಿ ಒಂದು ನೇರಳೆ ಮರ ಇತ್ತು, ಆ ಮರದ ಮೇಲೆ ಕೋತಿ.
2: ಇದೇನೆ ಕಥೆನೆ ಹೇಳೋಕೆ ಶುರು ಮಾಡಿಬಿಟ್ಟೆ, ಯಾರೋ ಬಾಗಲು ತಟ್ತಾ ಇರೋ ಹಾಗಿದೆ.
3: ಯಾರು ಇಲ್ವಲ್ರಿ, ನೀವು ಕತೆ ಕೇಳಿ. ಹೊಳೆಯಲ್ಲಿ ಮೊಸಳೆ ಇತ್ತು, ಅದು ಪ್ರತಿನಿತ್ಯ.
1: ರತ್ನ, ರತ್ನ!
3: ಬಾಗ್ಲು ಧ್ವನಿ ಅದು.
2: ರತ್ನ, ಯಾಕೆ ಹೀಗೆ ನಡುತ್ತಾ ಇದ್ದಿ? ಮತ್ತೆ ಚಳಿಗಿಳಿ ಬಂತೇನು?
1: ರತ್ನ,
2: ಕೂಗೋದು ಕೇಳಿಸ್ತಿಲ್ವೇನೆ ನಿಮ್ ತಂದೆ ಧ್ವನಿ. ಎದ್ದು ಹೋಗಿ ಬಾಗಿಲು ತೆಗಿಬಾರ್ದ? ಹೋ, ಅವ್ರ ಮೇಲೆ ನಿನಗಿನ್ನೂ ಸಿಟ್ಟು ಹೋಗಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು, ನಾನೇ ಹೋಗಿ ಬಾಗಿಲು ತೆಗಿತೀನಿ.
1: ರತ್ನ, ಗೋಪಣ್ಣ.
3: ಅಪ್ಪ, ಅಪ್ಪ ನೀನು.
1: ನನ್ನ ಕ್ಷಮಿಸ್ಬಿಡಮ್ಮ ಗೋಪಣ್ಣ, ನೀನು ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ಹಠದಿಂದಾಗಿ ನಿಮ್ಮ ಅಮ್ಮನ ಕಳ್ಕೊಂಡು ಬಿಟ್ಟೆ ರತ್ನ.
3: ಅಪ್ಪ, ಏನ್ ಹೇಳ್ತಾ ಇದೀಯಪ್ಪ ನೀನು? ಅಮ್ಮ ಸತ್ತೋದ್ಲ, ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ಲ ಅಮ್ಮ.
2: ಸಮಾಧಾನ ಮಾಡ್ಕೊಳ್ಳಿ ಮಾವ, ಇದರಲ್ಲಿ ನಂದೂ ತಪ್ಪಿದೆ. ನಾನು ಅಷ್ಟೊಂದು ಹಠ ಮಾಡಬಾರ್ದಾಗಿತ್ತು ಅನ್ಸುತ್ತೆ.
1: ಗೋಪಣ್ಣ,
3: ಅಪ್ಪ,
1: ರತ್ನ,
3: ಅಪ್ಪ.

ಅವನ ಪ್ರೇಮ ಕಥಾನಾಟಕ ಕೇಳಿದಿರಿ. ಮೂಲ ಕಥೆ ವಾಣಿ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ, ಪಾತ್ರವರ್ಗ ಸೋಮಣ್ಣ ಎಚ್ ಎ ಅನಂತ ಸುಬ್ರಹ್ಮಣ್ಯ, ಶಾಂತ ಕೃಷ್ಣವೇಣಿ ರಾಮನಾಥ್, ರತ್ನ ವಾಣಿ ಬಸವರಾಜ್, ಗೋಪಣ್ಣ ಎ ಸತೀಶ್ ತುಂಗ, ತಾಯಿ ಲೀಲಾ ಬಸವರಾಜ್. ಸಂಕಲನ ಟಿವಿ ವಿದ್ಯಾಶಂಕರ್. ನಿರ್ದೇಶನ ಎಂ ಆರ್ ಸತ್ಯನಾರಾಯಣ.

ಇದುವರೆಗೂ ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋ ರೂಪ ಎಚ್ಎಸ್ ಪಾರ್ವತಿ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಸಮಯ 10:08 ಇದೀಗ ಆರೋಗ್ಯ ಸಂಚಿಕೆ. ಕೇಳೋಣ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಅನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಸರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡಿತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೇಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದು ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
2: ನಾವು ಹಿಸ್ಟಾರಿಕಲಿ ತಗೊಂಡ್ರೆ ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ವರ್ಷದ ಹಿಂದಿಂದ ಶುರು ಮಾಡಿದ್ರೆ, ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತುವರೆಗೂ ತಗೊಂಡ್ರೆ ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದ್ರೆ ಈಜಿಪ್ಟಲ್ಲಿ ಪಿರಮಿಡ್ ಅಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡ್ ಅಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದ್ರೆ, ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 ಇಯರ್ಸ್ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ 3000 ಇಯರ್ಸ್ ಬ್ಯಾಕ್. ನಮ್ಮ ಪಿರಮಿಡ್ಸ್ ಇಂದನೂ ಬರುವಂತ ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯ್ತು ಅಂದ್ರೆ, ಫಸ್ಟ್ ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್ ಅಂದ್ರೆ, ನಮ್ಮ ಸ್ಕಿಲ್ಡ್ ಇರುತ್ತಿತ್ತು ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದ್ರೆ ತೆಗೆಯೋದು, ನಮ್ಮ ಬಾಲ್ಯ ದೃಷ್ಟಿ ನಮ್ಗೆ ಯಾವ ಸಣ್ಣ ಏಜಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್. ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರ್ಬೇಕಾಗಿತ್ತು, 10 ವರ್ಷದಲ್ಲಿ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಬರ್ತಾ ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ವರ್ಷದಾದಾಗ ಇಮ್ಯಾಜಿನ್, ನಾನು ಮಾಡೋ ಸರ್ಜರಿ ಅದೇ 10 ವರ್ಷದ ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದ್ಯಾಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ ನೀವು, ಈಗ ನಮ್ಮ ಬಿಗ್ ಮೀಟಿಂಗ್ಸಲ್ಲಿ ನೋಡಿ, ಅಥವಾ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ಸಲ್ಲಿ ನೋಡಿ, ಅಥವಾ ನಮ್ಮ ಓನ್ ಪಾರ್ಲಿಮೆಂಟಲ್ಲಿ ನೋಡಿ, ಈಗ ವೆರಿ 75-80 PP ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕಾಗಲ್ಲ, ಯಾಕಂದ್ರೆ ದಿ ಆಲ್ ಈ ಥರ ಅಡ್ವಾನ್ಸ್ ಸರ್ಜರೀಸಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದವನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇಟ್ ಗಿವ್ಸ್ ಯು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್.
1: ಅದೇ ಈಗ ನಾವು ಅಂತಿದ್ವಿ, ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳಿ ಹೇಳ್ತೀವಿ, ಆದರೆ ಕಣ್ಣಿನ ದೃಷ್ಟಿಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗ್ಬೋದು, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಈಗ 16 ವರ್ಷದ ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾನೇ ಸುಧಾರಣೆ ಆಗಿದೆ. ನಾವು ತುಂಬಾ ಹಿಂದೆ ಅಂತಂದ್ರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗ್ಲೂ ಕೂಡ ಕಣ್ಣು ದೃಷ್ಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೆಂಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ, ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯ್ತು. ಈಗ ಬಾಲ್ಯಾವಸ್ಥೆ ಥರ ವಯಸ್ಸು 60 ಆದ್ರೂ ಹೆಂಗಾಗಿ ಕಾಣಬೇಕು ಅಂತಂದ್ರೆ, ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
2: ಈಗ? ಈಗ ಲೇಸರ್ಸ್, ಈಗ ಮುಂಚೆ 1/2 ಗಂಟೆ 1-1 ಗಂಟೆ ಇದ್ದಿದ್ದೀಗ 4-6 ನಿಮಿಷದಲ್ಲಿ ಮುಗಿಯುತ್ತೆ.
1: ನೋಡಿ,
2: ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21, 40, 45, 50 ವರ್ಷ ಇರೋರ್ಗು, ನಮ್ಗೆ ಗ್ಲಾಸ್ ಹಾಕ್ಬೇಕು ಅಂದ್ರೆ 2-2.5 ಮಿನಿಟ್ಸ್. ಅಂದ್ರೆ ನಿಮ್ಗೆ ನಾವು ಪ್ರೋಗ್ರಾಮ್ ಮುಗಿಸೋ ಅಷ್ಟೊತ್ತಿಗೆ ಒಂದು 3 ಜನಕ್ಕೆ ಸರ್ಜರಿ ಆಗಿದೆ. ಆ ತರ ಡೈನಮಿಕ್ಸ್ ಬಂದಿದೆ
1: ನೋಡಿ. ಅದೇ ಆ ಕಾರಣಕ್ಕಾಗಿನೇ ಒಂದೇ ಸಲಕ್ಕೆ 100+ ಜನರ ಸರ್ಜರಿಗಳನ್ನ ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿಯವರು ನೆನಪಾಗ್ತಾರೆ.
2: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಕೂಡ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
1: ಸರ್, ಈಗ ಈ ಲೇಸರ್ ಚಿಕಿತ್ಸೆ, AI ತಂತ್ರಜ್ಞಾನ

0: ಮೂಲಕವಾಗಿಯೂ ಕೂಡ ಕಣ್ಣಿನ ಸರ್ಜರಿಯನ್ನು ಮಾಡ್ಬೋದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
1: ಈಗ
0: ಅಭಿವೃದ್ಧಿ?
1: ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ಥರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ಟು ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡು, ಎಲ್ಲ ನೀವು AI ಅದು ಇದು ಎಲ್ಲ ಹಾಕ್ಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರಿಡಿಕ್ಟೇಬಲ್. ಪ್ರಿಡಿಕ್ಟೇಬಲ್ ಅಂದ್ರೆ ಯಾರು ದೇವರಲ್ಲ. ಒಂದು ನಮ್ಮ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಮ್ ವಿ ಮೇ ಗೋ ರಾಂಗ್, ಬಟ್ ಏನಂದ್ರೆ ಪ್ರಿಡಿಕ್ಟೇಬಿಲಿಟಿ ಹ್ಯಾಸ್ ಇನ್ಕ್ರೀಸ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
0: ಈಗ ಒಂದು 4-5 ನಿಮಿಷದಲ್ಲೇ ಸರ್ಜರಿ ಮಾಡ್ಬೋದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದ್ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆಯ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
1: ಅದೇ ನಮಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನೆಸ್ಟೇ ಮೋಸ್ಟ್ ಆಫ್ ಇಟ್, ಬಿಕಾಸ್ ಮುಂಚೆ 8-10 mm ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ, ಇವತ್ತು ಹಾರ್ಡ್ಲಿ 2-1.5-2 mm ಅಂದರೆ ನಮ್ಮ ಪೆನ್ ಟಿಪ್ಪಷ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ನಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ಲದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
0: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
1: ಹೌದು ಹೌದು. ಈಗ ಮುಂಚೆ ಒಂದು ಆಪರೇಷನ್ ಆದರೆ ಒಂದೊಂದು ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಇದು ಕುತ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದು ರೀತಿಯಲ್ಲಿ ರೆಸ್ಟ್ ಆಗೋದು ಅವ್ರು ಎಲ್ಲರಿಗೂ ವಯಸ್ಸಾದವ್ರಿಗೆ. ಬಟ್ ಇವತ್ತು ಆ ಥರ ಇಲ್ಲ, ಇವತ್ತು ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಬರ್ತಾರೆ. ಆಮೇಲೆ ಕೆಲವರು ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನನಗೇನು ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
0: ಈಗ ಸರ್ಜರಿ ಹೆಂಗೆ ಅಂದರೆ ಇವಾಗ ಸ್ಪೆಕ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತಂತೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದರೆ ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು, ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ರೋಗಿಗೆ ಗ್ಲಾಸ್ ಹಾಕಿದ್ರೇ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತಂದು ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಈ ಇದರ ಒಂದು ಅನುಭವ ಮತ್ತು ಇದರ ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್.
1: ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮಗೆ ಒಂಥರ ಕವಚ ಇದ್ದಾಗ ಇದ್ರೂ ಇಟ್ ಈಸ್ ಅ ಹ್ಯಾಂಡಿಕ್ಯಾಪ್. ಈಗ ನೀವು ನಾವು ಸ್ಕೂಲ್ಗೆ ಹೋಗುವಾಗ ನಿಮ್ಮ ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ಬರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವು ಏನೇನೋ ಅವನ್ನ ಹಿಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಓದಿದ್ದು ಅಂತ. ಇವತ್ತು ನೋಡಿ, ಇಬ್ಬರು ಗ್ಲಾಸ್ ಹಾಕಲ್ಲ, ಉಳ್ದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದ್ರೆ ನಮ್ಮ ಬಾಡಿ ಈಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು, ಗ್ಲಾಸ್ ಹಾಕಿದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ನಾವು ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ, ಮೂರನೇ ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟ್ ಅಲ್ಲಿ ವಿಷನ್ಸ್ ಬೇರೆಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ನಿಮ್ದೆಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ಮ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ ಅದು ಬರುತ್ತೆ ಅಂತ, ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯುವರ್ ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ ಟು ವಾಟ್ ಯು ಥಿಂಕ್. ಅಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
0: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಒಳ್ಳೇದಂತೀರಾ?
1: ಕಾಂಟ್ಯಾಕ್ಟ್ ಲೆನ್ಸ್ ಸಿ ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ ಅಲ್ಲಿ ತುಂಬಾ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
0: ಹಾಗಾದ್ರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು, ಇನ್ನು ಏನು ಬದಲಾವಣೆ ಆಗತ್ತೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ರಿ. ಏನಂದರೆ ಒಂದು ಕಣ್ಣೀರಿನಲ್ಲಿ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನು ರೋಗ ಬಂದಿದೆ ಅದನ್ನು ತಿಳಿಸ್ಬೋದಂತ.
1: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ, ಕಣ್ಣೀರು, ಸ್ವೆಟ್ಟು, ಸಲೈವ, ಬ್ಲಡ್ಡು, ಎಲ್ಲ ಕಡೆಯಲ್ಲೂ ಯೂರಿನ್, ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನು ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡ್ಬೋದು. ಕಣ್ಣೀರಿಂದನೂ ಹಾಗೆ ಎಲ್ಲ ರೀತಿಯಿಂದ ಪಿಕಪ್ ಮಾಡ್ಬೋದು. ನಮ್ಮ ಅಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ, ಪಾರ್ಕಿನ್ಸನ್, ಅಲ್ಝೈಮರ್ಸ್ ಪ್ರೋಟೀನ್ಸು ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನ ಪ್ರೋಟೋಕಾಲ್

0: ಇದು ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದರೆ ಇಟ್ ಇಸ್ ಈಸಿಯರ್ ಆಲ್ಸೋ.
1: ಈಸಿಯರ್ ಅಲ್ವಾ ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ, ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದರೆ ತುಂಬಾ ವಿಸ್ತಾರ ಆಗುತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗಾದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಭಾಳ ದೊಡ್ಡದು ಅಂತಲೂ ಹೇಳ್ತಾರೆ, ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರು ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂತಹ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
1: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿ ಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ, ಅದರಲ್ಲಿ ಮೆದುಳು ಜ್ವರ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿ ಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ.
2: ಸರ್ ನಮಸ್ಕಾರ.
1: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
2: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದ್ರೆಗಳಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು ಮೂರ್ ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಂ. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಂಡ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ, ಒಂದು ಜೀವ ಹೋಗುತ್ತೆ. ಎರಡನೇದು ಬದುಕುಳಿದ್ರೂ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ, ಸೀಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ, ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರಬಹುದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ.
1: ಮಕ್ಕಳಿಗೆ ಸಮಸ್ಯೆ ಜಾಸ್ತಿ,
2: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
1: ಓಕೆ, ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
2: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವ್ ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮ್ ಅಲ್ಲಿ ತುಂಬಾ ಪೇಪರ್ ಅಲ್ಲಿ ಬರುತ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟೀರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ, ಯಾರಿಗಾರು ಇಮ್ಯುನಿಟಿ ಕಮ್ಮಿ ಇದ್ರೆ. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟೀರಾಯ್ಡ್ ತಗೊಂಡಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಟಿವಿ. ಟಿವಿನೂ ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು ಟಿಬಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನ ಇದೆ.
1: ಟಿಬಿ ಸಾಮಾನ್ಯ ನಾವು ಲಂಗ್ಸ್ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿಬಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್ ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೇರುದು ಅಂತಾರಲ್ಲ, ಅದೇನು ಅರ್ಥ?
2: ಅದು ಜ್ವರ ನೆತ್ತಿಗೇರೋದು ಅಂತ ಹೇಳಿದ್ರೆ ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆ ತಪ್ಪದಂಗ ಮಾಡೋ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳ್ತಾರೆ, ಅಂದ್ರೆ ಫಿಟ್ಸ್ ಬರುತ್ತೆ.
1: ಓಕೆ,
2: ಜ್ವರ ಅಲ್ಲ.
1: ಅಲ್ಲ ಅಲ್ಲ, ಅಂದ್ರೆ ಜ್ವರ ಜಾಸ್ತಿ ಆಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಹೇಳಿ ತಾವೆಲ್ಲ ವೈದ್ಯರು ಕೂಡ ಅದು ಆ ವಿಷಯವನ್ನು ಹೇಳ್ತೀರಿ. ಸರ್, ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು
2: ಸರ್? ಕೆಲವು ಲಕ್ಷಣಗಳಿದೆ ಸರ್, ಪ್ರತಿಯೊಂದು ಜ್ವರನು ಮೆದುಳು ಜ್ವರ ಆಗಲ್ಲ. ಜ್ವರ ಬಂದ್ರೆ ಮೆದುಳು ಜ್ವರ ಅಂತ ಅನ್ಕೊಂಡ್ಬಾರ್ದು, ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತದೆ ಅಂತ ಭ್ರಮಣೆನೆ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಮ್ಗೆ ಅನ್ಸ್ಬೋದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳು ಗೊತ್ತಾಗುತ್ತೆ ನನ್ ಮಗು ಯಾವತ್ತು ಈ ತರ ಇರಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗ, ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ. ದದ್ದೆಗಳೇನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕದ್ರೆ ಅದ್ ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತ

0: ಅಂದರೆ ಅದ್ರ ಜೊತೆಗೆ ಜ್ವರ, ಈ ಥರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾದ್ರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳಿರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವು ಇದೆ, ಬೆಳಕು ನೋಡೋದ್ರ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ, ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನು, ಇದೆಲ್ಲ ಮಾಡಿ ಇನ್ನೂ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳ ವರ್ಟಿಬ್ರಾ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ, ಒಂದು 5 ದನಿ ಇಲ್ಲ ಅಂದ್ರೆ 10 ದನಿ ಅಷ್ಟೇ, ಆಯ್ತಾ? ಅದನ್ನು ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರಬಹುದು, ಯಾತರ ವೈರಸ್ ಅಂತ ಇರಬಹುದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
1: ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ?
0: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ
1: ಹರಡುವ ಮಾರ್ಗ ಹೇಗೆ, ಇದು ಏನಾರ ಇನ್ನೊಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತದ?
0: ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿಭೇದಿ ಅಥವಾ ಏನು ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೈನ್ ರೂಟ್ ಏನಂದ್ರೆ ಗಾಳಿಯಿಂದ ಬರುವಂತದ್ದು.
1: ಓಹೋಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಾಗೂ ಆ ಸಾಧ್ಯತೆಗಳು ಇವೆ ಅಂತ ಅನ್ನಂಗಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದ್ ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
0: ಒಬ್ಬರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ಬರಿಗೆ ಮೆದುಳು ಜ್ವರ ಬರಲ್ಲ,
1: ಬಟ್ ಜ್ವರ
0: ಇನ್ಫೆಕ್ಷನ್ ಬರುತ್ತೆ.
1: ಇನ್ಫೆಕ್ಷನ್
0: ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳ ಲೆಕ್ಕ ತಗೊಂಡ್ರೆ 100,000 ಜನ ದೊಡ್ಡವರಲ್ಲಿ ತಗೊಂಡ್ರೆ 35-50 ಜನಕ್ಕೆ ಆಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು, ಆಯ್ತಾ? ಆದ್ರೆ ಮಕ್ಕಳಲ್ಲಿ ಇದೇ 100,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
1: ಅಂದ್ರೆ ಅವರಿಗೆ ಜಾಸ್ತಿ
0: ಮಕ್ಕಳಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವ್ರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು, 16 ವರ್ಷ 18 ವರ್ಷ ಅಂತ ಒಂದ್ ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ, ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು.
1: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
0: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ, ಅವಾಗ ಏನಾದ್ರೂ ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ.
1: ವಯಸ್ಸಾದವರಿಗೂ
0: ಇದು ಆಗ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗ ತೊಂದರೆಗಳು ಜಾಸ್ತಿ ಆಗುತ್ತೆ.
1: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ ಆಗ್ಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ, ಏನೇನು ಮಾಡಬೇಕು ಸರ್, ಯಾವ ರೀತಿ?
0: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ನಾವು ಔಷಧಿ ತಗೊಂಡು ಇದೆಲ್ಲ ಆಗುತ್ತೆ. ಅದು ತಪ್ಪು ಅಂತ ಹೇಳಿದ್ರು ಕಷ್ಟ, ಯಾಕೆಂದ್ರೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು.
1: ಟ್ರೀಟ್ಮೆಂಟ್ ಶುರು ಮಾಡಬೇಕು. ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ.
0: ಹೌದು ಸರ್.
1: ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವ್ದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕು ಪ್ಲೇಸಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟ್ ಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮ್ ಆದ್ರೆ ಆರಾಮ್.
0: ಹೌದು ಸರ್.
1: ಸ್ವಲ್ಪ ಮತ್ತೆ ಮತ್ತೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ.
0: ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ, ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ, ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ. ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು UK ಅಲ್ಲಿ ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವರೇನಾದ್ರೂ ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ಬಂದ್ಬಿಡ್ತಾರೆ, ಗ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳದಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗೆ ಜ್ವರ ಇಲ್ಲಿ ಇಲ್ಲದೆ ಹೋಗ್ಲಿ, ಸಂಶಯ ಬಂತ, ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ.

0: ಅನ್ಕೋಬಹುದು. ಇದು ಏನಕ್ಕಿದೆ ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೊಂದ್ ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ಬರ ದರ್ಗಾಗ ಹೋಗೋದು, ಯಾರೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ದಿಲೆ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
1: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನು ಊರಿ ಆಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡುವ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕ್ ಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ?
0: ಆಗ್ಬಹುದು ಸರ್, ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತಾನು ಮಾಡಬಹುದು, ಅದು ಆಗ್ಬಹುದು.
1: ಸೊ ಇದಕ್ಕೆ ಹೇಗೆ ಮತ್ತೀಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ ಹೇಗೆ?
0: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
1: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು
0: ಸರ್? ಇದರಲ್ಲಿ ಒಂದು ನ್ಯೂಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನಾದ್ರೂ ಆಗ್ಬಹುದು. ಇವಾಗ BCG ಹಾಕೋದು ಉದ್ದೇಶ ಏನಂದ್ರೆ TB ಮೆನಿಂಜೈಟಿಸ್ ಅಥವಾ ಸೀರಿಯಸ್ TB ಆಗದೆ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡ. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಂತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ.
1: ತಾವ್ ಹೇಳಿದ್ರಲ್ಲ, 4-5 ತಾಸಿನಲ್ಲೇ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರ್ಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರ್ಬೇಕಾಗತ್ತೆ ಅಂತ ಅಂಶ. ಸರ್, ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
0: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5ನೇ ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಲಸಿಕೆಗಳಲ್ಲಿ ಕೊಟ್ಟು ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5ನೇ ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ ಮೆದುಳು ಜ್ವರನ ನಿಲ್ಸಂತ ಕ್ರಮಗಳನ್ನು ಮಾಡ್ತಾ ಇದ್ದಾರೆ.
1: ಮಾಡ್ತಾ ಇದಾರಲ್ಲ, ಹೇಗೆ ಪೋಲಿಯೋ ಮುಕ್ತ ಕ್ಷಯಮುಕ್ತ ದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು, ಪ್ರಪಂಚದಿಂದನೇ ಇದನ್ನ
0: ಮಾಡಬೇಕಂತ ಹೇಳಿ,
1: ಇರಾಡಿಗೇಷನ್ ಮಾಡಬೇಕು ಅಂತ ಹೇಳಿ. ಸರಿ,
0: ಥ್ಯಾಂಕ್ ಯು ಸರ್, ಧನ್ಯವಾದ.
1: ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಿಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ, ಬಹಳ ಸೂಕ್ಷ್ಮವಾದಂತಹ ಭಾಗ ಅದು. ಅದನ್ನು ರಕ್ಷಣೆ ಮಾಡ್ಕೋಬೇಕು, ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನ ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ, ಹಾಗೆ ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಇದು ಆಕಾಶವಾಣಿ ಬೆಂಗಳೂರು.

ಮೂವತ್ತು ನಿಮಿಷ. ಇದೀಗ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಗಂಟೆಗೆ ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರು